0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

ಸುರೇಶ್ ಅಯ್ಯರ್ ಮಧುಶ್ರೀ ಹಾಗೂ ಸಂಗಡಿಗರ ಕಂಠದಲ್ಲಿ ಸಜ್ಜನಿ ಚಿತ್ರದಿಂದ ಇದಾ ಗೀತೆಯನ್ನು ಕೇಳಿದ್ರಿ. ಕವರಾಜ್ ಅವರ ಗೀತ ರಚನೆ ಇದು, ಸಂಗೀತ ಎಆರ್ ರೆಹಮಾನ್. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕುರಿತಂತೆ ಪರಿಶೀಲನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ತೀರ್ಪಿನ ಕುರಿತು ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಶೇಕಡ 56% ಮೀಸಲಾತಿಯ ಆಧಾರದಲ್ಲಿ ನಡೆದಿರುವ ಶೈಕ್ಷಣಿಕ ಪ್ರವೇಶಾತಿ ಹಾಗೂ ಸರ್ಕಾರಿ ನೇಮಕಾತಿಗಳ ಮೇಲೆ ಹೈಕೋರ್ಟ್ ತೀರ್ಪು ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನು ಪರಿಶೀಲಿಸಬೇಕಿದೆ ಎಂದು ಹೇಳಿದ್ದಾರೆ. ಇದರಿಂದ ವಿವಿಧ ಸಮುದಾಯಗಳಿಗೆ ದೊರೆಯಬೇಕಾದ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆಯೇ ಹೆಚ್ಚಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಅವಕಾಶಗಳಿಂದ ವಂಚಿತರಾದ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಮೀಸಲಾತಿಯ ಮೂಲ ಉದ್ದೇಶವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಪರಿಸ್ಥಿತಿಯನ್ನು ಅಸಾಧಾರಣ ಸಂದರ್ಭವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ವಿಶೇಷ ಪ್ರಕರಣವಾಗಿ ಪರಿಶೀಲಿಸುವ ಅವಕಾಶವಿತ್ತು ಎಂದು ಹೇಳಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ನ್ಯಾಯಾಲಯದ ತೀರ್ಪಿನ ಮೇಲೆ ಸರ್ಕಾರ ಪ್ರಭಾವ ಬೀರುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಪ್ರತಿಭಟನಾಕಾರರ ಮೇಲಿನ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಯಾವುದೇ ಶಾಂತಿಯುತ ಪ್ರತಿಭಟನೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಪೊಲೀಸರು ನಿಮ್ಮ ಹಕ್ಕುಗಳನ್ನು ರಕ್ಷಿಸಲು ಇದ್ದಾರೆಯೇ ಹೊರತು ಪ್ರತಿಭಟನಾಕಾರರ ಧ್ವನಿಗೆ ಅಡ್ಡಿಯಾಗಲು ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಕೆಆರ್ ವೃತ್ತದ ಬಳಿ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯತ್ತ ಮೆರವಣಿಗೆ ನಡೆಸಲು ಪೂರ್ವಾನುಮತಿ ಇಲ್ಲದೆ ಜಮಾಯಿಸಿದ್ದ ಪ್ರತಿಭಟನಾಕಾರರ ಗುಂಪನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ಆದರೆ ಇದ್ಯಾವುದರ ಬಗ್ಗೆಯೂ ಗಮನ ಇಲ್ಲದೆ ರಾಜ್ಯ ಸರ್ಕಾರ ರಹಸ್ಯ ಕಾರ್ಯಾಚರಣೆಯಲ್ಲಿ ಮುಳುಗಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 217 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದೆ, 46,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಆದರೆ ಸರ್ಕಾರ 1,200 ಕೋಟಿ ರೂಪಾಯಿ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಮೂಲಗಳ ಪ್ರಕಾರ ಸರ್ಕಾರ ರೈತರಿಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ಬರಗಾಲದ ಹಾಗೂ ಸರ್ಕಾರದ ಕ್ರಮಗಳ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ 32 ಸಚಿವರು ಎಂದಾದರೂ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರಾ ಎಂದು ಅವರು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಪಬ್ ಒಂದರಲ್ಲಿ ನಡೆದ ದಾಳಿಯ ವೇಳೆ ಗುರುತಿನ ಚೀಟಿ ತೋರಿಸುವಂತೆ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ನಡೆಸಿ ನಿಂದಿಸಿದ ಆರೋಪದ ಮೇಲೆ ಆಂಧ್ರಪ್ರದೇಶ ಕೇಡರ್ನ ಐಎಎಸ್ ಅಧಿಕಾರಿ ಮತ್ತು ಅವರ 3 ಸ್ನೇಹಿತರ ವಿರುದ್ಧ ಬೆಂಗಳೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಐಎಎಸ್ ಅಧಿಕಾರಿ ಹಾಗೂ ಅವರ ಸ್ನೇಹಿತರು ಪೊಲೀಸ್ ಅಧಿಕಾರಿಯನ್ನು ನಿಂದಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕಬ್ಬು ರೈತರ ಪ್ರಮುಖ ಬೇಡಿಕೆಗಳು ಈಡೇರಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಅನ್ನದಾತರ ಪ್ರತಿಭಟನೆ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕಬ್ಬು ಬೆಳೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯ ಹಿರೇಬಾಗೇವಾಡಿ ಬಳಿ ರೈತರು ಬೆಳಗಾವಿ ಧಾರವಾಡ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬಿಗೆ ಪ್ರತಿ ಟನ್ನಿಗೆ 5,500 ಬೆಂಬಲ ಬೆಲೆ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ರಾಷ್ಟೀಯ ಹೆದ್ದಾರಿ ಮೇಲೆ ಉರುಳು ಸೇವೆ ಮಾಡಿದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ, ಸಾರ್ವಜನಿಕರಿಗೆ ಹಾಗೂ ಕೃಷಿ ಉತ್ಪನ್ನ ಇತರೆ ವಾಣಿಜ್ಯ ವಸ್ತುಗಳ ಅಂತಾರಾಷ್ಟೀಯ ಸಾಗಾಣಿಕೆಯಲ್ಲಿ ತೊಂದರೆಯಾಗದಂತೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ಕಬ್ಬು ಜೋಳ ರಾಗಿಗೆ ವೈಜ್ಞಾನಿಕ ಬೆಲೆ ಕಲ್ಪಿಸುವ ನಿಟ್ಟಿನಲ್ಲಿ ಎಂಎಸ್ಪಿ ಮತ್ತು ಎಫ್ಆರ್ಪಿ ನಿಗದಿ ಮಾಡಬೇಕೆಂದು ಒತ್ತಾಯಿಸಿ ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ಹೆದ್ದಾರಿ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014 8.73 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1,728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮಹಿಳಾ ರಂಗೋಲಿ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ. ಶಾಸಕ ಟಿಎಸ್ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ಅರಮನೆಯ ಮುಂಭಾಗದ ಅಂಗಳದಲ್ಲಿ 265 ಸ್ಪರ್ಧಿಗಳು ಬಿಡಿಸಿದ ವೈವಿಧ್ಯಮಯ ಹಾಗೂ ಸಾಂಪ್ರದಾಯಿಕ ರಂಗೋಲಿಗಳು ದಸರಾ ಸಂಸ್ಕೃತಿ ಮತ್ತು ನಾಡಿನ ಪರಂಪರೆಯನ್ನು ಸಾರುವ ಚಿತ್ರಕಲಾಕೃತಿಗಳು ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಗಮನ ಸೆಳೆದವು. ಈ ಸ್ಪರ್ಧೆಯಲ್ಲಿ 63 ವರ್ಷದ ಹಿರಿಯ ಮಹಿಳೆ ಸರಸಮ್ಮ ಅವರಿಗೆ ಪ್ರಥಮ ಬಹುಮಾನ ದೊರೆತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮುಕ್ತಾಯಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27 ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಧಿಕಾರಿಗಳು ಮತ್ತು ಮತಗಟ್ಟೆ ಸಿಬ್ಬಂದಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ದೂರುಗಳಿಗೆ ಆಸ್ಪದ ನೀಡದಂತೆ 100% ಎಸ್ಐಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸೂಕ್ತ ಪರಿಶೀಲನೆ ಹಾಗೂ ದಾಖಲೆಗಳ ಆಧಾರದ ಮೇಲೆ ಮೃತಪಟ್ಟವರು ಹಾಗೂ ಎರಡೂ ಕಡೆ ಹೆಸರು ಹೊಂದಿದ 180 ಮತದಾರರು, 5 ನೇಪಾಳಿ ಪ್ರಜೆಗಳು ಹಾಗೂ ಒಬ್ಬ ವಿದೇಶದಲ್ಲಿದ್ದ ಪ್ರಜೆಯ ಹೆಸರನ್ನು ಪಟ್ಟಿಯಿಂದ ತಿರಸ್ಕರಿಸಲಾಗಿದೆ. ಈ ಎಲ್ಲಾ ಮಾಹಿತಿಯನ್ನು ದಾಖಲೆ ಸಮೇತ ರಾಜಕೀಯ ಪಕ್ಷಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ. ಬೆಂಗಳೂರಿನ ನಿಮ್ಯಾನ್ಸ್ನಲ್ಲಿ ಬಿಯಾಂಡ್ ದಿ ವಿಸಿಬಲ್ ಕನೆಕ್ಟಿಂಗ್ ದಿ ಡಾಟ್ಸ್ ಇನ್ ಪ್ಯಾಲಿಯೇಟಿವ್ ಕೇರ್ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ವೃತ್ತಿಪರ ಜಾಲಗಳನ್ನು ಬಲಪಡಿಸುವುದು, ಅನುಭವಗಳ ವಿನಿಮಯವನ್ನು ಪ್ರೋತ್ಸಾಹಿಸುವುದು, ಉಪಶಾಮಕ ಆರೈಕೆಗೆ ಪ್ರವೇಶ ಸುಧಾರಿಸಲು ಅವಕಾಶಗಳನ್ನು ಗುರುತಿಸುವ ಗುರಿ ಹೊಂದಿದೆ. ಬೆಂಗಳೂರಿನ ವಿವಿಧ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ

0: ಹೆದ್ದಾರಿ ತಡೆದು ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ
1: ಎಸ್ ರಾಧಾಪ್ರತಿ.
2: ನಮಸ್ತೆ ಬಚ್ಚೋ.
3: ನಮಸ್ತೆ ಟೀಚರ್.
4: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
2: ಪಡಾಯಿ ತೋ ಹೋಗಾ ಹೀ, ಪೆಹಲೆ ಬತಾವೋ ಕಿ ತುಮ್ ರೋಜ್ ಕ್ಯೂ ದೇರ್ ಸೆ ಆತಿ ಹೋ?
3: ಘರ್ ಮೇ ಕಾಮ್ ರಹತಾ ಹೈ ಟೀಚರ್, ಮೇರಿ ಮಾ ಬಿಮಾರ್ ಹೈ.
2: ಮದದ್ ಕರ್ನಾ ಅಚ್ಚಿ ಬಾತ್ ಹೈ, ಪರ್ ಸಮಯ ಕಾ ಪಾಲನ್ ಕರ್ನಾ ಭೀ ಸೀಖೋ.
3: ಜೀ ಅಚ್ಚಾ ಟೀಚರ್, ಆಯಿಂದಾ ಖಯಾಲ್ ರಖೂಂಗಿ.
2: ಅಚ್ಚಾ, ಮಾ ಕೋ ಕ್ಯಾ ಹುವಾ ಹೈ?
4: ಉಸ್ಕಿ ಮಾ ಬಹುತ್ ಕಾಸ್ತಿ ರಹತಿ ಹೈ ಟೀಚರ್,
3: ಕಭಿ ಕಭಿ ಉಸ್ಕೋ ಸಾಂಸ್ ಲೇನಾ ಭೀ ಮುಷ್ಕಿಲ್ ಹೋ ಜಾತಿ ಹೈ.
4: ಛಾತಿ ಮೇ ಭಾರಿಪನ್ ಮಹಸೂಸ್ ಕರ್ತಿ ಹೈ.
3: ಬಹುತ್ ಬೇಚೇನ್ ರಹತಿ ಹೈ.
4: ತುಮ್ಹಾರಿ ಮಾ ಬಹುತ್ ಘಬರಾತಿ ಹೈ ನಾ?
3: ಚಾರ್ ದಿನ್ ಸೆ ಬುಕಾರ್ ಹೋ ಗಯಾ.
4: ಪಿಛ್ಲಿ ಮಹೀನೆ ಭೀ ಬುಕಾರ್ ಹೋ ಗಯಾ ಥಾ ನಾ?
3: ಹರ್ ಮಹೀನೆ ಮೇ 15 ದಿನ್ ಮೇ ಬುಕಾರ್.
2: ಕಹಿ ಮಲೇರಿಯಾ ತೋ ನಹೀ? ಅಸ್ಪತಾಲ್ ಗಯೆ ತೇ ಕ್ಯಾ?
4: ಪರ್ಸೋ ಗಯೆ ಥೇ ಟೀಚರ್.
3: ವೈರಲ್ ಫೀವರ್ ಬತಾಯಾ ಗಯಾ ಟೀಚರ್, ಶುಕ್ರ ಹೈ ಭಗವಾನ್ ಕಾ.
2: ಸಚ್ ಮೇ ಸೆಹತ್ ಹೀ ಸಬ್ಸೆ ಬಡಾ ಧನ್ ಹೈ.
4: ಟೀಚರ್, ಮೇರಿ ಪಡೋಸಿನ್ ವಾಲಿ ಆಂಟಿ ಭೀ ಬಿಮಾರ್ ಥೀ.
2: ಉನ್ಹೇ ಕ್ಯಾ ಹುವಾ?
4: ಇಸ್ನೇ ಅಪ್ನಿ ಮಾ ಕೆ ಬಾರೇ ಮೇ ಜೋ ಜೋ ಬತಾಯಾ ವೋ ಸಾರೇ ಲಕ್ಷಣ ಆಂಟಿ ಮೇ ಭೀ ಥೀ.
2: ಡಾಕ್ಟರ್ ನೇ ಕ್ಯಾ ಬತಾಯಾ?
3: ಮಲೇರಿಯಾ ಹುವಾ ಕ್ಯಾ?
4: ನಹೀ, ಉನ್ಕೋ ದಮಾ ಯಾನಿ ಕಿ ಆಸ್ತಮಾ ಹೋ ಗಯಾ.
2: ಅಫ್ಸೋಸ್ ಕಿ ಬಾತ್ ಹೈ, ಲಗ್ಭಗ್ ಸಾರೇ ರೋಗೋ ಕೆ ಲಕ್ಷಣ ವಹೀ ಹೋತೇ ಹೈ. ಉಸೆ ಕೋಜ್ ನಿಕಾಲ್ನೆ ಕೆ ಲಿಯೆ ವಕ್ತ ಲಗ್ತಾ ಹೈ.
4: ಹಾ ಟೀಚರ್, ಆಂಟಿ ಕೋ ಕಫ್ ಭೀ ಜ್ಯಾದಾ ಹೈ.
2: ಶಾಯದ್ ಬಹುತ್ ದುರ್ಬಲತಾ ಭೀ ಮಹಸೂಸ್ ಕರ್ತಿ ಹೋಗಿ. ತುಮ್ ಉಸ್ಕಿ ಮದದ್ ತೋ ಕರ್ತಿ ಹೋ ನಾ?
4: ಹಾ ಜೀ ಟೀಚರ್.
2: ಕೈ ದಿನ ಪೆಹಲೆ ಯಹಾಂ ಕಿ ಆಂಗನವಾಡಿ ಮೇ ಏಕ್ ಆರೋಗ್ಯ ಶಿಬಿರ್ ಲಗಿ ಹುಯಿ ಥೀ. ಉಸ್ ಸಮಯ ದಮಾ ಕೆ ಬಾರೇ ಮೇ ಡಾಕ್ಟರ್ಸ್ ಬತಾ ರಹೇ ಥೇ.
3: ಹೌದು ಟೀಚರ್, ತುಂಬಾ ಜನ ಇದ್ರು.
2: ನೀನು ಹೋಗಿದ್ಯಾ?
3: ಇಲ್ಲ ಟೀಚರ್.
4: ನಾನು ಹೋಗಿಲ್ಲ ಟೀಚರ್.
2: ಆದರೆ ನಾನು ಅಲ್ಲಿಗೆ ಹೋಗಿದ್ದೆ. ದಮಾ ಕೆ ಬಾರೇ ಮೇ ಕಾಫಿ ಕುಚ್ ಜಾನ್ಕಾರಿ ಮಿಲಿ. ದಮಾ ಕೆ ಕಾರಣ, ಲಕ್ಷಣ, ಯೌಗಿಕ್ ಚಿಕಿತ್ಸಾ, ಪ್ರಾಕೃತಿಕ್ ಚಿಕಿತ್ಸಾ, ಚಿಕಿತ್ಸಾ ಮೇ ಸಾವಧಾನಿಯಾ, ಐಸೆ ಬಹುತ್ ಸಾರೇ ವಿಷಯ ಕೆ ಬಾರೇ ಮೇ ಬತಾ ರಹೇ ಥೇ.
3: ದಮಾ ಕೈಸಿ ಬಿಮಾರಿ ಹೈ ಟೀಚರ್?
2: ಬತಾತಿ ಹೂ. ಡಾಕ್ಟರ್ಸ್ ಕಹ ರಹೇ ಥೇ ಕಿ ದಮಾ ಮನೋದೈಹಿಕ್ ರೋಗ ಮಾನಾ ಜಾತಾ ಹೈ. ಪ್ರದೂಷಣ ಏಕ್ ತರಫ್ ಔರ್ ಮನ್ ಪರ್ ದಬಾವ್ ಏಕ್ ತರಫ್, ದೋನೋ ಮಿಲ್ಕರ್ ದಮಾ ಬನ್ಕರ್ ಲೋಗೋ ಕೋ ಸತಾತೆ ಹೈ.
4: ಹಮಾರೇ ಗಲಿ ಮೇ ರಹತೆ ಥೇ ನಾ ದಾದಾಜಿ, ವೋ ದಮಾ ಸೆ ಲಡ್ ಲಡ್ ಕರ್ ಮರ್ ಗಯೆ
3: ಬಿಚಾರೆ.
2: ಉಸ್ ಶಿಬಿರ್ ಮೇ ಬತಾಯಾ ಗಯಾ ಕಿ ಪೆಹಲೆ ಕೇವಲ ಪ್ರೌಢ ಆಯು ಕೆ ಪುರುಷ ಹೀ ದಮಾ ಸೆ ಪೀಡಿತ ಹುವಾ ಕರ್ತಿ ಥೇ, ಪರ್ ಆಜ್ಕಲ್ ಹರ್ ಉಮ್ರ ಕೆ ಲೋಗ್ ದಮಾ ಕಿ ಶಿಕಾರ್ ಹೋ ರಹೆ ಹೈ.
4: ವೋ ಕ್ಯೋ ಟೀಚರ್?
2: ಯೋಗ ಏವಂ ಪ್ರಾಕೃತಿಕ ಚಿಕಿತ್ಸಾ ಕೆ ಅನುಸಾರ ಪೇಟ್ ಕಿ ಖರಾಬಿ ಹೀ ದಮಾ ಕಾ ಕಾರಣ ಹೈ.
3: ಅಚ್ಚಾ.
2: ಜಬ್ ಭೋಜನ್ ಅಚ್ಚಿ ತರ ಪಾಚನ್ ನಹೀ ಹೋತಿ ಹೈ, ವೋ ಪಕ್ವಾಶ್ಯ ಕೆ ರಸ್ ಕೋ ದೂಷಿತ ಕರ್ ದೇತಿ ಹೈ, ಫಿರ್ ಶ್ವಾಸನ್ ಪ್ರಣಾಲಿ ಮೇ ಬಾಧಾ ಡಾಲ್ತಿ ಹೈ.
3: ಅಂದ್ರೆ ಏನು ಟೀಚರ್?
2: ಆಹಾರವು ಜೀರ್ಣವಾಗದೆ ಇರುವಾಗ ನಮ್ಮ ಹೊಟ್ಟೆಯಲ್ಲಿ ಉಂಟಾಗುವ ಜೀರ್ಣ ರಸಗಳು ಮಾಲಿನ್ಯಗೊಳ್ಳುತ್ತವೆ. ನಂತರ ಅದು ನಮ್ಮ ಶ್ವಾಸಕೋಶಕ್ಕೆ ಅಡಚಣೆ ಉಂಟು ಮಾಡುತ್ತದೆ.
4: ತಬ್ ದಮಾ ಹೋಗಿನ ಟೀಚರ್?
2: ಜೀ ಹಾ, ಜಬ್ ಸಾಂಸ್ ಲೇನಾ ಮುಷ್ಕಿಲ್ ಪಡ್ ಜಾಯೇ ಉಸೆ ದಮಾ ಕಹತೆ ಹೈ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳು ಈ ಕುರಿತಾಗಿ ಚರ್ಚೆ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಗಮನಿಸಿ, 5:30 ಯುಪಿಐ ಕುರಿತ ಹೊಸ ಮಾರ್ಗದರ್ಶಿ ಸೂತ್ರಗಳು ಈ ವಿಷಯವಾಗಿ ಚರ್ಚೆ ಇದೆ. ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಇದು. 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಅವಲೋಕನ 6:30 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತಾಗಿ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಇದಾದ ಬಳಿಕ 7:20 ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನವನ್ನು ಆಲಿಸಬಹುದು. ಸಿರಿಗಂಧ 9:15 ಎನ್ ಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳು. ಮನಿ ಟಾಕ್ ನಂತರ ಮಂಥನ್ ದೆಹಲಿ ಕೇಂದ್ರದಿಂದ ರಾತ್ರಿ 9:30. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ರೂಪಕುಲ ಎಂ ಎಸ್ ಜಿ ಎನ್ ಲಾವಣ್ಯ ಅವರಿಂದ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಸಹಕಾರ ಆರ್ ನರಸಿಂಹನ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿಯೇ.

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಇನ್ನು ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ. ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsindia.in ಗೆ ವಿಸಿಟ್ ಮಾಡಿ.
1: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
6: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಆಕಾಶವಾಣಿ ಯುಪಿಎ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು. ನಡೆಸಿಕೊಡ್ತಾರೆ ನಾರಾಯಣ ಸ್ವಾಮಿ, ಬಿಎಸ್ ಹಿರಿಯ ಪತ್ರಕರ್ತರು.
8: ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಯುಪಿಐ ಹೊಸ ಮಾರ್ಗಸೂಚಿ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಇದ್ದಾರೆ, ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
9: ನಮಸ್ಕಾರ
8: ಸರ್. ಈಗ ಭಾರತೀಯ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ UPI ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ. ಕಳೆದ 10 ವರ್ಷಗಳ ಹಿಂದೆ ಅಂದರೆ 2016 ಆರಂಭವಾದಂತಹ ಒಂದು ನಮ್ಮ ಭಾರತೀಯ ರಿಯಲ್ ಟೈಮ್ ಹಣ ಪಾವತಿ ಇಂಟರ್ಫೇಸ್ ಇದು. ಆ 2016 ಹೋಲಿಸಿದ್ರೆ ಈಗ ನಮ್ಮ ಪಾವತಿ ಪ್ರಮಾಣ 12,000 ಪಟ್ಟು ಹೆಚ್ಚಾಗಿದೆ. 700 ಹೆಚ್ಚು ಬ್ಯಾಂಕ್ಗಳ ಜೊತೆ ಈ UPI ಜೋಡಣೆಯಾಗಿದೆ. ಜಗತ್ತಿನ 49% ರಿಯಲ್ ಟೈಮ್ ಪಾವತಿ UPI ಆಗ್ತಾ ಇದೆ. ಇದು ಜಗತ್ತಿನ ಅತಿ ಬೃಹತ್ತಾದ ರಿಯಲ್ ಟೈಮ್ ಹಣ ಪಾವತಿ ವೇದಿಕೆಯಾಗಿ ಈಗ ಹೊರಹೊಮ್ಮಿದೆ. ಈ ಸಾಧನೆ ಬಗ್ಗೆ ತಾವು ವಿವರ ಕೊಡಬಹುದಾ?
9: ಖಂಡಿತ ವೀರನಾರಾಯಣ ಅವರೇ, ಈ UPI ಅಂತ ಏನಿದೆ ಅದು NPCI ಮತ್ತೆ RBI ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಾ ಇದೆ. April 2016 ಶುರುವಾದ ಇದು, ಆ ವರ್ಷ ಬರೇ 314 ಲಕ್ಷ ಕೋಟಿ ವಹಿವಾಟು ಆಗ್ತಾ ಇದೆ ಈಗ 2026 ಫೈನಾನ್ಷಿಯಲ್ ಇಯರ್ ಅಲ್ಲಿ. ಮತ್ತೆ ಡೈಲಿ 66 ಕೋಟಿ ವ್ಯವಹಾರಗಳಾಗ್ತಾ ಇದೆ, ಅಂದ್ರೆ ಪಾವತಿಗಳಾಗ್ತಾ ಇದಾವೆ. ಜಾಗತಿಕ ಹಂಚಿಕೆ ಬಗ್ಗೆ ಹೇಳೋದಾದ್ರೆ ರಿಯಲ್ ಟೈಮ್ ಪಾವತಿಗಳಲ್ಲಿ ನೀವು ಹೇಳಿದಾಗಲೇ ಆಗ್ಲೇ 49% ನಾವು ಕವರ್ ಮಾಡ್ತಾ ಇದೀವಿ. ಈ UPI 55 ಕೋಟಿ ಯೂಸರ್ಸ್ ಇದಾರೆ. ನಮ್ಮಲ್ಲಿ 145 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಹೆಚ್ಚು ಕಮ್ಮಿ 1/3 ಆಕ್ಟಿವ್ ಯೂಸರ್ಸ್ ಇದಾರೆ ಇಂಡಿಯಾದಲ್ಲಿ ಅಂತ ಅನ್ಕೋಬಹುದು. ಆದ್ರೆ ಇದೇ ಬ್ರೆಜಿಲ್ ಅಲ್ಲಿ 90% ಇದೆ. ಹಾಗಾಗಿ ನಾವು ಇನ್ನು ಮಾಡೋದು ಸುಮಾರು ಇದೆ. ಇದಷ್ಟೇ ಅಲ್ಲ, ಇವನ್ UPI ಅಂತಾರಾಷ್ಟ್ರೀಯ ವಿಸ್ತರಣೆ ಒಂದು ಪ್ರಾಜೆಕ್ಟ್ ನಲ್ಲಿ 11 ಕಾರ್ಯನಿರ್ವಹಣೆ ಮಾಡ್ತಾ
8: ಇದೆ.
9: ಭೂತಾನ್, ನೇಪಾಳ, ಈ ರೀತಿ
8: ಸಿಂಗಾಪುರ್,
9: ಹೌದು
8: ಫ್ರಾನ್ಸ್,
9: ಅಲ್ಲಿಂದೆಲ್ಲ ನೀವು ರುಪಿಯನ್ನ ಕಳಿಸಬೇಕು ಇಲ್ಲಿಗೆ ಅಂತ ಹೇಳಿದ್ರೆ UPI ಮುಖಾಂತರ ನೀವು ಉಪಯೋಗಿಸಬಹುದು. ಇದಷ್ಟೇ ಅಲ್ಲ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಹೇಳ್ತೀವಿ ಅಥವಾ ಹಣಕಾಸು ಒಳಗೂಡಿಕೆ, ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲಿ QR ಕೋಡ್ಗಳು ಎಲ್ಲೆಲ್ಲೂ ಸಹ ತಾವು ನೋಡೇ ಇರ್ತೀರಾ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು, ವ್ಯಾಪಾರ ಕ್ರಾಂತಿ ಅಂತ ಹೇಳ್ಬಹುದು. ಚಹಾ ಅಂಗಡಿ, ತರಕಾರಿ ಅಂಗಡಿ, ಮತ್ತೆ ನಾವು ದೊಡ್ಡ ದೊಡ್ಡ ವಿಷಯವಾಗಿ ಹೇಳೋದಾದ್ರೆ ಇದನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಒಂದ್ ರೀತಿ ಇನ್ಫ್ರಾಸ್ಟ್ರಕ್ಚರೇ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಭಾರತದ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಇದೆ ಇದಕ್ಕೆ. IMF, ವರ್ಲ್ಡ್ ಬ್ಯಾಂಕ್ ಈ ರೀತಿಯವರೆಲ್ಲ ಬಂದು ರೆಕಗ್ನೈಸ್ ಮಾಡಿದ್ದಾರೆ. ಪ್ರತಿ ವರ್ಷ ಅಟ್ಲೀಸ್ಟ್ 10-15 ಡೆಲಿಗೇಷನ್ ಬರ್ತಾ ಇರುತ್ತೆ ನಮ್ಮ RBI ಇಂದ ಕಲೀಲಿಕ್ಕೆ ಹೇಗೆ ನಾವು ಅದನ್ನ ಬಳಸಬಹುದು ಅಂತೇಳಿ. ಹಾಗಾಗಿ ಸಾಧನೆ ಬಹುಶಃ ಇಡೀ ಭಾರತದ ಜನಗಳಿಗೆಲ್ಲ ಉಪಯೋಗದಲ್ಲೇ ಅವ್ರು ಕಂಡುಕೊಂಡಿದ್ದಾರೆ ಅಂತ ನನ್ನ ಭಾವನೆ.
8: ಸರಿ, ಈಗ UPI ಹೊಸ ಮಾರ್ಗಸೂಚಿಯನ್ನ ಇತ್ತೀಚೆಗೆ ಪ್ರಕಟಿಸಲಾಗಿದೆ. ಈ ತಿಂಗಳ 15 ಈ ಗೈಡ್ಲೈನ್ಸ್ ಜಾರಿಯಾಗುತ್ತೆ ಅಂತ ಪ್ರಕಟಣೆ ಹೇಳುತ್ತೆ. ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ಮಧ್ಯಮ ಹಾಗೂ ಬೃಹತ್ ವಾಣಿಜ್ಯ ವ್ಯವಹಾರ ನಡೆಸುವವರಿಗೆ 2,000 ಹೆಚ್ಚು ವಹಿವಾಟು ಮಾಡಿದ್ರೆ ಅದು MDR ಅಥವಾ ನಾವೇನು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೀವಿ ಅದು ಅನ್ವಯ ಆಗುತ್ತೆ ಅನ್ನುವುದು ಆ ನ್ಯೂ ಗೈಡ್ಲೈನ್ಸ್ನ ಮುಖ್ಯವಾದ ಅಂಶ. ಈ ಬಗ್ಗೆ ವಿವರ ಕೊಡಬಹುದಾ?
9: ಖಂಡಿತ. ಈ ಒಂದು ಗೈಡ್ಲೈನ್ ಏನು ಬಂದಿದೆ 15 ಚಾಲೂ ಆಗೋಕ್ಕೆ ಹೊರಟಿದೆ, ಆದರೆ ಸುಮಾರು ಕನ್ಫ್ಯೂಷನ್ ಇದೆ ನಮ್ಮ ಸಾಮಾನ್ಯ ಜನರಲ್ಲಿ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಇದನ್ನ ಏನು ಸ್ಕೀಮ್ ಬಗ್ಗೆ ಒಂದು ಸಮ್ಮರಿ

0: ಫಾರ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹೊಸ ಯು ಪಿ ಐ ಮಾರ್ಗಸೂಚಿ ಪ್ರಕಾರ ಅಕ್ಟೋಬರ್ 15 2026 2,000 ರೂಪಾಯಿಗಿಂತ ಹೆಚ್ಚಿನ ಪರ್ಸನ್ ಟು ಮರ್ಚೆಂಟ್, ಅಂದರೆ ಏನು ವ್ಯವಹಾರದಲ್ಲಿ ಏನು ದುಡ್ಡು ಕಳಿಸ್ಬೇಕಾಗತ್ತೆ ಬೇರೆ ಒಬ್ಬರಿಗೆ, ಅದರಲ್ಲಿ ಮಾತ್ರ ಎಮ್ ಡಿ ಆರ್ ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ವಯ ಆಗುತ್ತೆ. ಅಂದರೆ ನಾನು ನೀವು 1 ರೂಪಾಯಿ ಅಥವಾ 10 ರೂಪಾಯಿ ಕಳಿಸ್ಕೊಂಡ್ರೆ ಪರಸ್ಪರ, ಅದಕ್ಕೆ ಯಾವುದೇ ಒಂದು ಎಮ್ ಡಿ ಆರ್ ಅಥವಾ ಕಮಿಷನ್ ಅಥವಾ ರೇಟ್ ಏನು ಚಾರ್ಜಸ್ ಏನು ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ಸಾಮಾನ್ಯ ವಾಣಿಜ್ಯ ವ್ಯವಹಾರ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ 0.4% ಎಮ್ ಡಿ ಆರ್ ಅನ್ನು ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದು ಏನು ಗರಿಷ್ಠ ಒಂದು 300 ರೂಪಾಯಿ ಜಾಸ್ತಿ ಅಂದರೆ, ಅಂದರೆ 75,000 ರೂಪಾಯಿದವರೆಗೂ ನೀವು 300 ರೂಪಾಯಿ 0.4%ಅಲ್ಲಿ ಕಟ್ಟಬೇಕಾಗತ್ತೆ. 75,000 ನಂತರ ಅದು 300 ರೂಪಾಯಿನೇ ಆಗಿರುತ್ತೆ. 2 ಲಕ್ಷ ಮಾಡಿ 1 ಲಕ್ಷ ಮಾಡಿ ಏನಾದರೂ ಮಾಡಿದ್ರು. ಇದಲ್ಲದೇ ಈ ರೈಲ್ವೆ, ಇಂಧನ, ಟೆಲಿಕಾಮು, ಇನ್ಶೂರೆನ್ಸು, ಏನೋ ಮತ್ತೆ ಅಗ್ರಿಕಲ್ಚರ್ ಇನ್ಪುಟ್ಸು, ಈ ರೀತಿಗೆಲ್ಲ ಏನು ಮಾಡಿದ್ದಾರೆ ಅದರಲ್ಲೆಲ್ಲ ಮಾರ್ಜಿನ್ ತುಂಬ ಕಮ್ಮಿ. ಹಾಗಾಗಿ ಮರ್ಚೆಂಟು ರೈಲ್ವೇಸು, ಇಂಧನ, ಟೆಲಿಕಾಮ್ ಏನಿದೆ ಅಥವಾ ಪೆಟ್ರೋಲಿಯಂ ಇದರಲ್ಲೆಲ್ಲ ಫ್ಲಾಟ್ 5 ರುಪೀಸ್ ಅಷ್ಟೇ. ಅದರಲ್ಲೇನು 0.4% ಅಂತ ಏನಿಲ್ಲ, ಸಿಂಪ್ಲಿ 5 ರುಪೀಸ್ ಕೊಡಬೇಕಾಗತ್ತೆ ಅವರು. ಆಯ್ತಾ? ಮತ್ತೆ ಈ ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಮುಂದೆ ನಾವು ಡಿಸ್ಕಸ್ ಮಾಡೋರು ಇದ್ದೀವಿ, ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಡೀಟೇಲ್ ಆಗಿ ಅದು ಹೇಳಬೇಕಾಗತ್ತೆ. ಸೊ ಪರ್ಸನ್ ಟು ಪರ್ಸನ್ ವ್ಯವಹಾರಗಳು ಯಾವಾಗಲೂ ಸಹ ಉಚಿತ. ಮತ್ತೆ ಇನ್ನೊಂದು ಏನೊಂದು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಈ ಎಮ್ ಡಿ ಆರ್ ಅಂತ ಏನ್ ಹೇಳ್ತೀವಿ ಅದು ಕಸ್ಟಮರ್ ಮೇಲ್ ಬರೋದಿಲ್ಲ, ವರ್ತಕರ ಮೇಲ್ ಬರುತ್ತೆ. ಏನು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಏನ್ ನೀವು ಉಪಯೋಗಿಸ್ತೀರಾ, ಸ್ವೈಪ್ ಮಾಡ್ತೀರಾ ಪಾಸ್ ಮಿಷಿನ್ ಅಲ್ಲಿ, ಅವಾಗ ಅವ್ರು 1% 2% ಈಗ ಪ್ರೆಸೆಂಟ್ಲಿ ಕಟ್ಕೊಂಡು ಹೋಗ್ತಾ ಇದಾರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾರು ಮರ್ಚೆಂಟ್ಗಳು. ಇದು ಸಹ 0.4% ಅಂತ ಹೇಳಿದ್ರೆ 100 ರೂಪಾಯಿಗೆ 40 ಪೈಸೆ ಬಿತ್ತು. ಆಯ್ತಾ? ಈ ಒಂದು 40 ಪೈಸೆ 100 ರೂಪಾಯಿಗೆ ಅದನ್ನ ಕಟ್ಟೋರು ಮರ್ಚೆಂಟ್ಗಳು. ಕಸ್ಟಮರ್ಗೆ ಪಾಸ್ ಆನ್ ಮಾಡಬಾರ್ದು ಅಂತಲೂ ಸಹ ಎನ್ ಪಿ ಸಿ ಅವರು, ಗೌರ್ಮೆಂಟ್ ಆಫ್ ಇಂಡಿಯಾದವರು ಡಿಸಿಷನ್ ತಗೊಂಡಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದೇನಪ್ಪ ಯಾಕೆ ಈ ತರ ಇದು ಪುಸ್ತಕ ಬಂದಿದೆ ಅಂತ ಹೇಳಿದ್ರೆ, ನಾವು ಒಂದ್ ರೀತಿ ಸಸ್ಟೈನಬಲ್ ಮಾಡಲ್ ಅಂತ ಹೇಳ್ತಾರೆ. ಅದಕ್ಕೆ ಸಸ್ಟೈನಬಲ್, ವಾಟ್ ಎವರ್ ದ ಮಾಡೆಲ್ ದಟ್ ಶುಡ್ ಬಿ ಸಸ್ಟೈನಬಲ್. ಹಾಗಾಗಿ ಇದು ಸಸ್ಟೈನಬಲ್ ಮಾಡಲ್ ಬೇಕು ನಮಗೆ ಇಂಡಿಯಾಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಸೈಬರ್ ಸುರಕ್ಷತೆ ಒಂದು ದೊಡ್ಡ ಒಂದು ಪಿಡುಗಾಗಿದೆ. ಮತ್ತೆ ಇನ್ನೋವೇಷನ್, ಹೊಸ ಹೊಸ ಐಟಮ್ಗಳು ಬರಬೇಕು. ಈ ಉದಾಹರಣೆಗೆ ನೋಡಿ, ರೂಪೆ ಅವರು ಕ್ರೆಡಿಟ್ ಕಾರ್ಡ್ನಲ್ಲೇ ಯು ಪಿ ಐಗೆ ನೀವು ಜೋಡಿಸ್ಬೋದು, ದುಡ್ಡು ಇಲ್ಲ ಅಂತ ಹೇಳಿದ್ರು ಕ್ರೆಡಿಟ್ ಕಾರ್ಡ್, ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡನ್ನು ನೀವು ಯು ಪಿ ಐ ಮಾಡೋಕ್ಕಾಗಲ್ಲ, ಆದರೆ ರೂಪೆ ಕ್ರೆಡಿಟ್ ಕಾರ್ಡನ್ನು ನೀವು ಬಹುಶಃ ಯು ಪಿ ಐ ಅಲ್ಲೂ ಉಪಯೋಗಿಸ್ಬೋದು. ಮತ್ತೆ ಏನು ಸಾಮಾಜಿಕ ಸಮತೋಲನ ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ಸೇವೆಗಳಲ್ಲಿರ್ಬೋದು, ರೈಲ್ವೆ, ಇಂದಿನ ಕಡಿಮೆ ವೆಚ್ಚದಲ್ಲಿ ಡಿಜಿಟಲ್ ಪಾವತಿ ಸ್ವೀಕರಿಸೋಕ್ಕೆ ಅವಕಾಶ ಇದೆ. ಇದು ಒಂದು ರೀತಿ ನಾನು ಬಹುಶಃ ಸಮ್ಮರಿ ಫಾರ್ಮಲ್ಲಿ ಇದನ್ನು ನಾನು ಹೇಳಿದ್ದೀನಿ, ಮುಂದೆ ನೋಡೋಣ.
1: ತಾವು ಹೇಳಿದ ಹಾಗೆ ಇದು ವೈಯಕ್ತಿಕವಾಗಿ ನಾವು ಸ್ನೇಹಿತರು ಅಥವಾ ಯಾರಿಗೇ ಆಗಲಿ ಪರ್ಸ್ನಲ್ ಆಗಿ ನಾವು ಯಾವುದೇ ಎಷ್ಟೇ ಮೊತ್ತದ ಹಣವನ್ನು ಡಿಜಿಟಲ್ ಯು ಪಿ ಐ ಮೂಲಕ ಪಾವತಿ ಮಾಡಿದ್ರೆ ಯಾವುದೇ ಇದರಲ್ಲಿ ಎಮ್ ಡಿ ಆರ್ ಆಗಲಿ ಅಥವಾ ಯಾವುದೇ ಶುಲ್ಕ ಆಗಲಿ ಇದಕ್ಕೆ ವಿಧಿಸಲಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಣ್ಣ ವರ್ತಕರು ಅಂದರೆ ಮಾಸಿಕ 1 ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ ನಡೆಸುವಂತಹ ವರ್ತಕರ ಮೇಲೆ ಕೂಡ ಇದು ಯಾವುದೇ ರೀತಿಯ ಎಮ್ ಡಿ ಆರ್ ಅನ್ವಯ ಆಗೋದಿಲ್ಲ. ಮಧ್ಯಮ ಮತ್ತು ದೊಡ್ಡ ವರ್ತಕರು ಅಂದರೆ ಮಂತ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಏನು ನಡೆಸ್ತಾರೆ ಅವರ ಒಂದು ವಹಿವಾಟಿನ ಮೇಲೆ ಕೇವಲ 0.4% ತಾವು ಹೇಳಿದ ಹಾಗೆ ಅದು 2,000 ರೂಪಾಯಿಗಿಂತ ಹೆಚ್ಚಿನ ಒಂದು ಪಾವತಿಗೆ ಅದು ಅನ್ವಯ ಆಗುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಅದರಲ್ಲೂ ಕೂಡ ಗರಿಷ್ಠ 300 ರೂಪಾಯಿ ಒಂದು ಕ್ಯಾಪ್ ಮಾಡಿದ್ದಾರೆ ಅನ್ನುವ ಒಂದು ವಿಷಯವನ್ನು ತಾವು ಹೇಳಿದಿರಿ. ಸರ್, ಈಗ ಮ್ಯೂಚುವಲ್ ಫಂಡ್ಸು, ಸೆಕ್ಯೂರಿಟೀಸು, ಸ್ಟಾಕ್ ಬ್ರೋಕರ್ಸ್ ಮತ್ತು ಡೀಲರ್ಸ್ ಇಲ್ಲಿ ಇದ್ರ ಮೇಲೆ ಕೂಡ ಒಂದು ಎಮ್ ಡಿ ಆರು 0.02% ವಿಧಿಸಲಾಗುತ್ತೆ ಅನ್ನುವ ಒಂದು ಅಂಶ ಮಾರ್ಗಸೂಚಿನಲ್ಲಿ ಇದೆ. ಈ ಬಗ್ಗೆ ತಾವು ಮತ್ತಷ್ಟು ವಿವರ ಕೊಡಬಹುದಾ? ಹಾಗೆಯೇ ಈ ಒಂದು ಅಂಶ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ ಮೇಲೆ ಯಾವ ರೀತಿಯಾದರೂ ಪ್ರಭಾವ ಬೀರಬಹುದಾ?
0: ಇದು ಒಳ್ಳೆ ಪ್ರಶ್ನೆ. ಇದು ಬದಲು ಉತ್ತರ ಕೊಡಕ್ ಬದಲು ನೀವು 1 ಲಕ್ಷ ಅಂತ ಏನ್ ಹೇಳಿದ್ರಿ, ಅದು ಒಂದು ಒಳ್ಳೆ ರಿಲೀಫ್. ಬದಲು ಸಣ್ಣ ವ್ಯಾಪಾರಿಗಳಿಗೆ 2,000 ಒಂದ್ಸಲ ಪೇಮೆಂಟ್ ಮಾಡ್ಲಿಕ್ಕೆ ಏನು ಇದಿರೋದಿಲ್ಲ ಎಮ್ ಡಿ ಆರ್. ಅದಷ್ಟೇ ಅಲ್ಲ, 2,000 ಮೇಲೆ ಇದ್ರೂ ಸಹ 1 ಲಕ್ಷದವರೆಗೆ ಅವರಿಗೆ ಈ ಎಮ್ ಡಿ ಆರ್ ಇರೋದಿಲ್ಲ. ಎಂ ಪಿ ಸಿ ಅವರು ಯಾವ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು, ಹಣ್ಣು ತರಕಾರಿ ಮಾರೋರು, ಹೂವು ಮಾರೋರು, ಅವರಿಗೆಲ್ಲ 1 ಲಕ್ಷದವರೆಗೆ ಅದು ಅನ್ವಯ ಆಗೋದಿಲ್ಲ. ಅದು ಸಹ ಅದನ್ನ ಕೊಟ್ಟಿರೋದ್ರಿಂದ ಅದು ಸಹ ಒಳ್ಳೆ ರಿಲೀಫ್ ಅಂತ ನಾನು ಅನ್ಕೊಂತೀನಿ. ಇನ್ನು ಈ ಸ್ಟಾಕ್ ಮಾರ್ಕೆಟಿಗೆ ಬರೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕರ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು. ಅದು ಸಹ ಒಂದು ರೀತಿ ಪಾವತಿ ಯು ಪಿ ಐ ಉಪಯೋಗಿಸ್ಕೊಂಡೆ ನಾವೆಲ್ಲ ಮಾಡ್ತಾ ಇದೀವಿ. ಇವಾಗ ಅದು ಸಹ ಫ್ರೀ ಇದೆ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಬ್ರೋಕರ್ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ, ಬ್ಯಾಂಕಿಂಗ್ ಅಕೌಂಟ್ ಇನ್ನೊಂದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇದೆ. ಉದಾಹರಣೆಗೆ ಹೆಸರೇ ತಗೊಳ್ಳೋದಾದ್ರೆ ಜೆರೋದ ಅಂತ ಇದೆ ಅನ್ಕೊಳ್ಳಿ, ಅದು ಗ್ರೋ ಅಂತ ಇದೆ. ಅವ್ರ ಹತ್ರ ಬ್ಯಾಂಕ್ ಅಲ್ಲ, ಅವರು ಅದೇ ಐ ಸಿ ಐ ಸಿ ಐ ಬ್ಯಾಂಕ್ ಅವ್ರ ಹತ್ರ ಅವ್ರ ಬ್ರೋಕಿಂಗು ಇದೆ ಕಂಪನಿ, ಮತ್ತೆ ಬ್ಯಾಂಕ್ ಅಕೌಂಟು ಇದೆ. ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಾದ್ರೆ ಮೊದಲು ಫ್ರೀ ಇತ್ತು, ಅದಕ್ಕೆ 0.4% ಅಂದ್ರೆ, ಯಾಕಂದ್ರೆ ಅದೆಲ್ಲ ಹೈ ವ್ಯಾಲ್ಯೂ ಇದಾದ್ರಿಂದ. ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಬಾರ್ದು

0: ಅನ್ನೋ ಒಂದು ಉದ್ದೇಶದಿಂದ ಎಂ ಡಿ ಆರ್ ಅನ್ನ ತುಂಬಾ ಕಮ್ಮಿ ಇಟ್ಟಿದ್ದಾರೆ, 0.02% ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಬಾಂಡ್ ಮಾರ್ಕೆಟ್ ಅಲ್ಲಿ ಇರೋ ತಗೊಳ್ಳೋದಿದ್ರೆ ನೀವು ಥ್ರೂ ಬ್ರೋಕರ್ 1 ಲಕ್ಷಕ್ಕೆ 1.20 ರೂಪಾಯಿ ಬೀಳುತ್ತೆ ನೋಡಿ. ಅದರಲ್ಲೂ ಸಹ ನಾವು 300 ರೂಪಾಯಿ ಗರಿಷ್ಠ ಮಿತಿ ಇಟ್ಟಿದ್ವಿ ಮ್ಯಾಕ್ಸಿಮಮ್. ಅಂದ್ರೆ 15 ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರ ಏನಾದ್ರೂ ನೀವು ಮಾಡಕ್ ಹೋಗದೆ ಒಂದೇ ಸಲ ನೀವು ಅಷ್ಟೊಂದು ಸ್ಟಾಕ್ಸ್ ಅಥವಾ ಬಾಂಡ್ಸ್ ತಗೊಳ್ಳೋಗಿದ್ದರೆ ಅದರಲ್ಲೂ ಸಹ 300 ರೂಪಾಯಿಗೆ ನಾವು ಗರಿಷ್ಠ ಮಿತಿಯನ್ನ ಎನ್ ಪಿ ಸಿ ಅವರು ಹಾಕಿದ್ದಾರೆ. ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ? ಇದು ಮ್ಯೂಚುವಲ್ ಫಂಡು, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಬ್ರೋಕಿಂಗು, ಸೆಕ್ಯೂರಿಟೀಸ್, ಬಾಂಡ್ಸ್ ಖರೀದಿ ಏನೆಲ್ಲ ಮಾಡ್ತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟಲ್ಲಿ, ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಮತ್ತೆ ಇದೇನದೇ ಏನಂದ್ರೆ ಸಣ್ಣ ಹೂಡಿಕೆದಾರರು ಏನಿರ್ತಾರಲ್ಲ ಯಾವುದೇ ಪರಿಣಾಮ ಅಷ್ಟೊಂದು ಆಗಲ್ಲ, ಯಾಕಂದ್ರೆ 10,000 ರಿಂದ 50,000 ಹೂಡಿಕೆ ಮಾಡಿದರೆ ಅಷ್ಟು 0.02% ಅಲ್ಲಿ ಅಷ್ಟೇನು ಎಫೆಕ್ಟ್ ಇರೋದಿಲ್ಲ. ಸೊ ಬ್ರೋಕರ್ಗಳಿಗೂ ಸಹ ವ್ಯವಹಾರದ ಪ್ರಮಾಣ ಹೆಚ್ಚಾದರೆ ಎಂ ಡಿ ಆರ್ ಕೂಡ ಹೆಚ್ಚಾಗುತ್ತೆ. ಅದರಿಂದ ಗರಿಷ್ಠ ಮಿತಿಯನ್ನ 300 ರೂಪಾಯಿಗೆ ಹಾಕಿದ್ದಾರೆ ನಾವು. ಈಗ ಕಂಪೇರ್ ಟು ಇಂಟರ್ನ್ಯಾಷನಲ್ ಸಿಚುಯೇಷನ್ ಅಪ್ಪ ಅಂದ್ರೆ ಕ್ರೆಡಿಟ್, ಡೆಬಿಟ್ ಕಾರ್ಡ್, ಇವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ಅವರೇನು ಉಪಯೋಗಿಸಿದ್ರೆ 1-2% ಇರುತ್ತೆ. ನಮ್ಮಲ್ಲಿ 0.02%. ಹಾಗಾಗಿ ಇದು ಏನು ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ. ಇದು ಯಾವತ್ತು ಅನೌನ್ಸ್ ಮಾಡಿದ್ರು ಅವತ್ತೇನೋ ಮೀಡಿಯಾದಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು, ಇದರಿಂದ ಎಫೆಕ್ಟ್ ಆಗುತ್ತೆ ಬ್ರೋಕಿಂಗ್ ಕಂಪನೀಸ್ಗಳಿಗೆ, ಯಾಕಂದ್ರೆ ಅವ್ರು ಕೈಯಿಂದ ಕಟ್ಟಬೇಕಲ್ಲ, ಅವರೇನು ಇನ್ವೆಸ್ಟರ್ಸ್ ಇಂದ ಪಾಸ್ ಆನ್ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ನ್ಯೂಸ್ ಐಟಮ್ ಬಂದದ್ದು ನಿಜ. ಆದರೆ ನನ್ನ ಒಂದು ವೈಯಕ್ತಿಕ ಭಾವನೆಯಲ್ಲಿ ಇದು ಯಾವುದೇ ಒಂದು ಇಂಪ್ಯಾಕ್ಟ್ ಅನ್ನ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಇದು ನೆಗ್ಲಿಜಿಬಲ್.
1: ಕೇವಲ 0.02% ರಿಂದಾಗಿ ಇದರ ಒಂದು ಪ್ರಭಾವ ತುಂಬಾ ತುಂಬಾ ಕಡಿಮೆ ಅಂತ ತಾವು ಹೇಳ್ತೀರಿ. ಮತ್ತೆ ಈಗ ಈ UPI ಹೊಸ ಮಾರ್ಗಸೂಚಿಯೊಂದಿಗೆ ಆಗ್ಲೇ ತಾವೇನು ಹೇಳಿದ್ರಿ, ಇದು ಒಳಗೊಳ್ಳುವ ಆರ್ಥಿಕತೆಗೆ ಇದು ನೆರವು ಕೊಡುತ್ತೆ, ಮತ್ತೆ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಒಂದು ಡೆವಲಪ್ಮೆಂಟ್ ಏನಿದೆ ಅದಕ್ಕಾಗಿ ಇದು ಈ ಒಂದು ಬಳಕೆ ಆಗುತ್ತೆ ಅಂತ ಹೇಳಿದ್ರಿ. ಆ ಅಂಶ ಕೂಡ NPCI ಬಿಡುಗಡೆ ಮಾಡಿರುವಂತಹ ಒಂದು ವರದಿನಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಈ UPIನ ಸುಸ್ಥಿರ ಬಳಕೆ ಏನಿದೆ, ಅದರಲ್ಲಿ ಉದ್ಯಮಗಳಿದ್ದಾರೆ, ಮತ್ತೆ ನಮ್ಮ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸಣ್ಣ ವರ್ತಕರನ್ನ ಇನ್ನಷ್ಟು ಒಳಗೊಳಗೊಳಿಸೋದು, ತಾವಾಗಲೇ ಹೇಳಿದ್ರೆ ಈಗ ಬ್ರೆಜಿಲ್ಗೆ ಹೋಲಿಸಿದ್ರೆ ನಮ್ಮಲ್ಲಿ ಕೇವಲ ಈಗ ಒಟ್ಟು ಜನಸಂಖ್ಯೆಯಲ್ಲಿ 1/3 ಇದ್ದೀವಿ, ಇನ್ನೂ ಇದು ಹೆಚ್ಚಾಗಬೇಕು ಅಂತ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಸಣ್ಣ ಪಟ್ಟಣಗಳಲ್ಲಿ ಇನ್ನಷ್ಟು ಈ UPI ಬಳಕೆಯನ್ನು ವ್ಯಾಪ್ತಿಯನ್ನು ವಿಸ್ತಾರಗೊಳಿಸೋದಕ್ಕೆ ನಾವು ಹೊರಟಿದ್ದೀವಿ ಅನ್ನುವ ಒಂದು ವರದಿಯಲ್ಲಿ ಈ ಅಂಶ ಇರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಈ MDR ಏನು ಸಂಗ್ರಹ ಮಾಡ್ತೀವಿ, ಈಗ October 15 ಹೊಸ ಮಾರ್ಗಸೂಚಿ ಅನ್ವಯ MDR ಹಣ ಸಂಗ್ರಹ ಆಗುತ್ತಲ್ಲ, ಅದರಲ್ಲಿ 5% ಹಣವನ್ನು ಈ ಎಲ್ಲ ಕಾರ್ಯಕ್ಕೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ. ಇದು ಎಷ್ಟು ಮುಖ್ಯ ನಮ್ಮ ಆರ್ಥಿಕತೆ ಮತ್ತು ಡಿಜಿಟಲ್ ಪಾವತಿಯನ್ನು ಬಲಪಡಿಸೋದಕ್ಕೆ ಅಂತ ತಾವು ಹೇಳ್ತೀರಿ?
0: ಇದು ತುಂಬಾ ಒಳ್ಳೆ ಕ್ವಶನ್. ಕೆಲವರಿಗೆ ತುಂಬಾನೇ ಏನು ಅನುಮಾನ ಅಥವಾ ಕ್ವಶನ್ಸ್ ಇದಾವೆ, ಈಗ ಯಾಕೆ ಬೇಕಿತ್ತು, ಇದು ಫ್ರೀ ಇದ್ದಿದ್ರೆ ಒಳ್ಳೇದಲ್ವೇ ಅಂತ ಸುಮಾರು ಡಿಸ್ಕಷನ್ ಆಗ್ತಾ ಇದೆ. ಆದ್ರೆ ಒಂದಂತು ನಿಜ, ನಮ್ಮಲ್ಲಿ ಇನ್ನು ಸುಮಾರು ನಾವು 2047ಕ್ಕೆ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದೀವಿ ವಿಕಸಿತ ಭಾರತ ಅಂತ ಹೇಳಿ. ವಿಕಸಿತ ಭಾರತದಲ್ಲಿ ಇದು ಒಂದು 100% ಫೈನಾನ್ಷಿಯಲ್ ಇನ್ಕ್ಲೂಷನ್. ರಿಸರ್ವ್ ಬ್ಯಾಂಕ್ನವರು ಈಗ 1-2 ವರ್ಷದ ಹಿಂದೆ ಎಲ್ಲಾ ಬ್ಯಾಂಕ್ಗಳಿಗೂ ಒಂದು ಮಾರ್ಗದರ್ಶನ ಕೊಟ್ಟಿದ್ರು, ಎಲ್ಲಾ ಕಸ್ಟಮರ್ಗೂ ಇಂಡಿಯಾದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಡಿಜಿಟಲ್ ಪೇಮೆಂಟ್ ಮಾಧ್ಯಮ ಫೆಸಿಲಿಟಿ ಕೊಟ್ಟಿರಲೇಬೇಕು. ಡಿಜಿಟಲ್ ಪೇಮೆಂಟ್ ಅಂತ ಹೇಳಿದ್ರೆ ಆಧಾರ್ ಬೇಸ್ಡ್ ಹೆಬ್ಬೆಟ್ಟೊತ್ತಿ ದುಡ್ಡು ತಗೋತಾರಲ್ಲ ಅದು ಡಿಜಿಟಲ್ ಪೇಮೆಂಟು, ATM ಕಾರ್ಡ್ ಅದು ಡಿಜಿಟಲ್ ಪೇಮೆಂಟು, ಇಂಟರ್ನೆಟ್ ಬ್ಯಾಂಕಿಂಗ್ ಅದು ಡಿಜಿಟಲ್ ಪೇಮೆಂಟು, ಮೊಬೈಲ್ ಅದು ಡಿಜಿಟಲ್ ಪೇಮೆಂಟ್, ಮೊಬೈಲ್ ಇದ್ರೆ UPI ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ಕೊಡಲೇಬೇಕು. ಅದು 100% ಆಫ್ ದ ಕಸ್ಟಮರ್ ಶುಡ್ ಹ್ಯಾವ್ ಒನ್ ಆರ್ ದ ಅದರ್ ಡಿಜಿಟಲ್ ಪೇಮೆಂಟ್ ಮೋಡ್ ಫೆಸಿಲಿಟಿ ಶುಡ್ ಬಿ ದೇರ್. ದಿಸ್ ಟಾರ್ಗೆಟ್ ಹಸ್ ಬಿನ್ ಲಾರ್ಜ್ಲಿ ಅಚೀವ್ಡ್. ಐ ಆಮ್ ನಾಟ್ ಶ್ಯೂರ್ ಹೌ ಮೆನಿ ಎಷ್ಟು ರಾಜ್ಯಗಳಲ್ಲಿ ಇದು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ನನಗೆ ಗೊತ್ತಿರೋ ಹಂಗೆ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಎಲ್ಲಾ ರಾಜ್ಯಗಳಲ್ಲೂ ಇದು 100% ಅವರು ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಹೆಚ್ಚು ಕಮ್ಮಿ ಆ ಕೆಲಸ ಮುಗಿದಿರಬೇಕು. ಸೊ ಇನ್ನೂ ನಾ ಹೇಳೋದಾದ್ರೆ UPI QR ಕೋಡ್ ಬೇಸ್ಡ್ ಎಷ್ಟೋ ಟ್ರೇಡರ್ಗಳ ಹತ್ರ ಇರೋದಿಲ್ಲ. ಸೊ ಅವ್ರನ್ನ ಇನ್ಕ್ಲೂಡ್ ಮಾಡೋದು ಹೇಗೆ, ಅದೇ ದೊಡ್ಡ ಪ್ರಶ್ನೆ. ಮೂಲೆ ಮೂಲೆಯಲ್ಲಿ, ಇಡೀ ಭಾರತದ ಮೂಲೆ ಮೂಲೆ ಹಳ್ಳಿ ಹಳ್ಳಿಯಲ್ಲೂ ಸಹ ನಾವು ಏನು QR ಕೋಡ್ ಕ್ರಾಂತಿ ಇದೆ ಅದನ್ನು ತಗೊಂಡೋಗೋದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ಯಾರು ಮುತುವರ್ಜಿ ವಹಿಸ್ತಾರೆ? ಈಗ ಗೂಗಲ್ ಪೇ ಅವ್ರು ವಹಿಸ್ತಾರಾ, ಅಥವಾ ಫೋನ್ ಪೇ ಅವ್ರು ವಹಿಸ್ತಾರಾ, ಅಥವಾ ಬ್ಯಾಂಕ್ನವ್ರು ವಹಿಸ್ಬೇಕಾ? ಹಾಗೆ ಇಂಡಿವಿಜುವಲ್ ಬ್ಯಾಂಕ್ ಅದಕ್ಕೆ ಎಫರ್ಟ್ ಹಾಕೋದಕ್ಕಿಂತ ಕಲೆಕ್ಟಿವ್ಲಿ ಅಟ್ ದ ಪಾಲಿಸಿ ಲೆವೆಲ್ NPCI ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಏನು 0.4% ಏನ್ ಕಲೆಕ್ಟ್ ಮಾಡ್ತಾ ಇದಾರೆ, ಆ 0.4% ಅಲ್ಲಿ 5% ವಿಲ್ ಗೋ ಟು ದಿಸ್ ಫಂಡ್. ಆಯ್ತಾ, ಈ ಫಂಡ್ ಇಂದ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಸ್ತೆ ಬದಿ ಯಾರು ವ್ಯಾಪಾರಿಗಳಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಹೆಂಗ್ ಉಪಯೋಗಿಸ್ಬೇಕು ಅಂತೇಳಿ. ಅದೊಂದು ಅಪ್ರಹೆನ್ಷನ್, ಎಲ್ರಿಗೂ ಒಂದು ಅನುಮಾನ ಇರುತ್ತೆ, ಅಯ್ಯೋ ಏನ್ ಸೇಫಾ, ಏನು ನನಗೆ ಗೊತ್ತಿಲ್ವಲ್ಲ, ಯಾವ ಬಟನ್ ಎತ್ತಬೇಕು, ಹೇಗೆ ತಗೋಬೇಕು, ಏನು ಎತ್ತ ಅಂತೇಳಿ, ಯಾರು ಮೋಸ ಮಾಡ್ತಾರ ಅಂದ್ರೆ ಅನುಮಾನ ಇರುತ್ತೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕು, ಉದಾಹರಣೆ ಸಹಿತ. ಮತ್ತೆ ಮಿಷಿನ್ಗಳು ಕೆಲವೊಂದ್ಸಲ ಅವ್ರು ಕೊಡಬೇಕಾಗತ್ತೆ. ಮತ್ತೆ ಸಣ್ಣ ವ್ಯಾಪಾರಿಗಳನ್ನ ಹುಡುಕ್ಬೇಕಲ್ಲ, ಕೆಲವರು ಏನೋ ಸಂತೆಗಳೇ ಬರ್ತಾರ, ಅವರು ಈ ವಾರ ಇಲ್ಲಿ ಮುಂದಿನ ವಾರ ಇನ್ನೆಲ್ಲೋ, ಅವ್ರನ್ನೂ ಸಹ

0: ಹಿಡಿದು ಯಾರು ಉಪಯೋಗಿಸ್ತಾ ಇಲ್ಲ, ಅದಕ್ಕೆ ಇದು ಎಲ್ಲ ಉಪಯೋಗಿಸಬೇಕಾಗತ್ತೆ, ಯಾವುದು ಕ್ಯೂ ಆರ್ ಕೋಡ್ ಕೊಡಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಇದು ಎಷ್ಟು ನಮ್ಮ ಭಾರತದ ಆರ್ಥಿಕ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂದ್ರೆ, ಒಂದು ವ್ಯಾಪಕ ಬಳಕೆ ಆಗುತ್ತೆ, ಇನ್ನೊಂದು ನೀವು ಹೇಳದಂಗೆ ಹಣಕಾಸು ಒಳಗೊಂಡಿಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್, ಅಸಂಘಟಿತ ವಲಯದವರಿದ್ದಾರೆ, ಬ್ಯಾಂಕ್ ಅಲ್ಲೇ ಹೋಗಿಲ್ಲ, ಅಕೌಂಟ್ ಇಲ್ಲ, ಇನ್ನೂ ಜನ್ಧನ್ ಅಕೌಂಟ್ ಅದೊಂದು ಮೂವ್ಮೆಂಟ್ ಆಯ್ತು 2014 ನಂತರ. ಅದೇ ರೀತಿ ಒಂದು UPI ಕ್ರಾಂತಿ ಸಹ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ, ಈ UPI ಬರೋದ್ರಿಂದ ಒಂದು ಪಾರದರ್ಶಕತೆ ಅಂತ ಏನ್ ಹೇಳ್ತೀವಿ ನಾವು, ಪಾರದರ್ಶಕತೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ಏನೋ ದಾಖಲೆಗಳಿರುತ್ತೆ, ಡಿಜಿಟಲ್ ರೆಕಾರ್ಡ್ ಇರುತ್ತೆ. ಈಗ ಲಾಸ್ಟ್ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನಗಳಿಗೆ ಅವ್ರಿಗೆ ಸಾಲ ಸಿಗುತ್ತೆ, ನಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ತೋರಿಸಿದ್ರೆ ಸಾಲ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆ ಪಾಸ್ಬುಕ್ಗೆ ಅವ್ರಿಗೆ ಪ್ರೂಫು, ಯಾಕಂದ್ರೆ ಪಾಸ್ಬುಕ್ ಅಲ್ಲಿ ಅವರು ಟೀ ಶಾಪ್ ನಡೆಸ್ತಾ ಇದ್ರೆ ಡೈಲಿ 500 ರೂಪಾಯಿನೋ 1,000 ರೂಪಾಯಿನೋ 2,000 ರೂಪಾಯಿನೋ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ 20% 30% ಮಾರ್ಜಿನ್ ಬ್ಯಾಂಕ್ನವ್ರಿಗೆ ಗೊತ್ತಿರುತ್ತೆ, ಇವನ ಸಂಪಾದನೆ, ಇವನು ಸೇಲ್ಸ್ ಇಷ್ಟಿದೆ, ಮಾರ್ಜಿನ್ ಇಷ್ಟಿದೆ. ಹಾಗಾಗಿ ಬರೇ UPI ಯಾರು ಉಪಯೋಗಿಸ್ತಾ ಇರ್ತಾರೆ ಅವ್ರಿಗೆ ಸಾಲ ಸಿಗುತ್ತೆ. ಈ ರೀತಿ ಸುಮಾರು ಸ್ಕೀಮ್ಗಳಿದ್ದಾವೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಎಲ್ಲಿ ಅವ್ರು ಸಾಲ ಕೊಟ್ಟಾಗ ಆ ಸಾಲ ಕೊಡೋದು ಯಾರಿಗೆ ಅಂದ್ರೆ QR ಕೋಡ್ ಇರಬೇಕು. ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಸಪರೇಟ್ ಸ್ಕೀಮ್ ಇದೆ. ಆ ಸ್ಕೀಮಿನ ಅಡಿಯಲ್ಲಿ ಅವ್ರು ಸಾಲ ತಗೋಬೇಕು ಅಂತ ಹೇಳಿದ್ರೆ ಅವ್ರು QR ಕೋಡ್ ಅನ್ನ ಇಟ್ಕೊಂಡೇ ವ್ಯಾಪಾರ ಮಾಡಬೇಕು, ಅಂತವ್ರಿಗೆ ಮಾತ್ರ ವ್ಯಾಪಾರ ಸಾಲ ಅಂತ ಹೇಳಿ ಕೊಡ್ತಾರೆ. ಸೊ ಹಾಗಾಗಿ ಆರ್ಥಿಕ ಏನು ಒಳಗೂಡಿಕೆ ಏನಿದೆ, ಹಣಕಾಸು ಒಳಗೊಂಡಿಗೆ, ಅದು ಸಹ ಬಹಳ ಇದಾಗುತ್ತೆ. ಮತ್ತೆ ಏನಂದ್ರೆ ಎಕಾನಮಿಕ್ ಎಂಪವರ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆರ್ಥಿಕತೆಯ ಬಲ ವ್ಯಾಪಕವಾಗಿ ಬಳಕೆ ಆದ್ರೆ ನಮಗೆ ಈ GDP ಅಂತ ಏನ್ ಹೇಳ್ತೀವಿ ನಾವು ಕ್ಯಾಲ್ಕುಲೇಷನ್, ಅದು ಅನುಕೂಲ ಆಗುತ್ತೆ. ಯಾಕಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನ್ ಹೇಳ್ತೀವಿ ನಾವು, ಆ ಇನ್ಫಾರ್ಮಲ್ ಸೆಕ್ಟರ್ ರೋಲ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ಎಲ್ಲ ಕಮ್ಮಿ ಆಗುತ್ತೆ. ಯಾರು ಎಷ್ಟು ವ್ಯಾಪಾರ ಮಾಡ್ತಾ ಇದಾರೆ, ಎಷ್ಟು ಅವರು ಪರ್ಚೇಸ್ ಕನ್ಸಂಪ್ಷನ್ನು ಪ್ರಾಫಿಟ್ ಎಷ್ಟು, ಅದನ್ನೆಲ್ಲ ಎಸ್ಟಿಮೇಟ್ ಮಾಡಲಿಕ್ಕೂ ಸಹ ನಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಓವರಾಲ್ ಈ UPIಯಿಂದ ಒಂದು ಇಂಡಿವಿಜುವಲ್ ಲೆವೆಲಲ್ಲಿ ಬೆನಿಫಿಟ್, ಅನದರ್ ಕಂಟ್ರಿ ಲೆವೆಲಲ್ಲೂ ಸಹ ಇದು ತುಂಬ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಭಾವನೆ.
1: ತಾವು ಎರಡು ಮುಖ್ಯವಾದ ಅಂಶಗಳನ್ನು ಹೇಳಿದ್ರಿ, ಈ ಡಿಜಿಟಲ್ ಪಾವತಿಯಿಂದ ಒಂದು ಪಾರದರ್ಶಕತೆ, ಇನ್ನೊಂದು ಪ್ರತಿ ಪಾವತಿ ಪ್ರತಿ ವಹಿವಾಟು ಕೂಡ ದಾಖಲೀಕರಣ ಆಗುತ್ತೆ ಅನ್ನುವ ಒಂದು ಅಂಶ. ಮತ್ತು ಹೀಗೆ ದಾಖಲೀಕರಣ ಆಗೋದ್ರಿಂದ ಸರಿಯಾದ ಡೇಟಾ ಸಿಗುತ್ತೆ, ಮತ್ತು ನಮ್ಮ GDPಯ ದರ ಇತ್ಯಾದಿಗಳನ್ನು ಸರಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ತಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನು ಹೇಳಿದ್ರಿ, ಆ ಒಂದು ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಅನೌಪಚಾರಿಕ ಒಂದು ವಲಯದಲ್ಲಿ ಇರುವಂಥ ವರ್ತಕರಿಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರಿಯಾಗಿ ರೂಪಿಸೋದಕ್ಕೆ ಮತ್ತು ಜಾರಿಗೊಳಿಸೋದಕ್ಕೆ ಕೂಡ ಈ ಒಂದು ದತ್ತಾಂಶ ಸಹಾಯ ಮಾಡುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಈ ಹೊಸ ಮಾರ್ಗಸೂಚಿ ಅನ್ವಯ 5% ಈ MDR ಸಂಗ್ರಹಣೆ ಏನಿದೆ ಅದನ್ನು ಸಣ್ಣ ವರ್ತಕರ ಒಂದು ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ ತಾವು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಇರಬಹುದು, ಮತ್ತು ತಳ್ಳುವ ಗಾಡಿನಲ್ಲಿ ವ್ಯಾಪಾರ ಮಾಡೋರು, ಒಂದು ಹೂವು ಮಾರಾಟ ಮಾಡೋರು, ತರಕಾರಿ ಮಾರಾಟ ಮಾಡೋರು, ಇವರನ್ನು ಆರ್ಥಿಕ ಒಳಗೊಳ್ಳುವಿಕೆಗೆ ಇನ್ಕ್ಲೂಷನ್ ಮಾಡೋದಕ್ಕೆ, ಮತ್ತು ಅವರ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಇದಕ್ಕೆ ಕೂಡ ಈ ಒಂದು ಹಣ ಬಳಕೆ ಆಗೋದ್ರಿಂದ ಅವರು ಈ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸೋದಕ್ಕೆ ಮತ್ತು ಅವರು ಕೂಡ ಹೂಡಿಕೆ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ತಾವು ಹೇಳಿದ್ರಿ. ಒಟ್ಟಾರೆ ಈ UPI ಪಾವತಿ ವ್ಯವಸ್ಥೆ ಏನಿದೆ ಅದು ನಮ್ಮ ದೇಶೀಯ ಡಿಜಿಟಲ್ ತಂತ್ರಜ್ಞಾನದ ಒಂದು ಅತ್ಯುತ್ತಮ ಮಾದರಿ. ಇದರ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸರ್ಕಾರ ವಾರ್ಷಿಕ ಸುಮಾರು 20,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅನ್ನುವ ಒಂದು ಅಂಕಿಅಂಶ ಲಭ್ಯ ಆಗಿದೆ. ಒಟ್ಟಾರೆ ಇಷ್ಟು ಹಣವನ್ನು ಖರ್ಚು ಮಾಡುವಂತಹ ಈ ಒಂದು UPI ವ್ಯವಸ್ಥೆಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ಮತ್ತು ತಾವಾಗಲೇ ಹೇಳಿದಂಗೆ ಸೈಬರ್ ಇಶ್ಯೂಸ್ ಕೂಡ ಇದೆ, ಮತ್ತು ಬ್ಯಾಂಕಿಂಗ್ ಟೆಕ್ನಾಲಜಿ ಕೂಡ ಸಪೋರ್ಟಿಂಗ್ ಮಾಡೋದು ಇತ್ಯಾದಿಗಳೆಲ್ಲ ಇದರಲ್ಲಿ ಸೇರಿಕೊಂಡಿರುತ್ತೆ. ಒಟ್ಟಾರೆ ಈ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು UPIಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಈ ಒಂದು ಮಾರ್ಗಸೂಚಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಿ?
0: ಒಂದು ನೀವು ಹೇಳಿದಾಗೆ ಏನೋ ಇದು ಮಾಡೆಲ್ ಇದು, ಮತ್ತೆ ಏನು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗಬಹುದು, ಇದಕ್ಕೆ ಯಾಕೆ ಇದಕ್ಕೆ ಕಲೆಕ್ಟ್ ಮಾಡಕ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೀವು ಹೇಳಿದಂಗೆ 20,000 21,000 ನಮ್ಮ ಒಂದು ನಂಬಲರ ಮೂಲ ಅಂತ ಹೇಳ್ಬೋದು. ಬಹುಶಃ ನಂಬಲರ ಮೂಲಗಳ ಪ್ರಕಾರ 2,300 ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ತಿಂಗಳಿಗೆ. ಒಂದು ಎಸ್ಟಿಮೇಷನ್ ಪ್ರಕಾರ ಒಂದು ಟ್ರಾನ್ಸಾಕ್ಷನ್ ಅಥವಾ ಒಂದು ಪೇಮೆಂಟ್ ಆಗಲಿಕ್ಕೆ 1 ರೂಪಾಯಿ ಖರ್ಚಾಗುತ್ತೆ ಇಡೀ ಸಿಸ್ಟಮ್ಗೆ. ಅದನ್ನು ಶೇರ್ ಮಾಡ್ತಾರೆ ಎಲ್ಲರೂ ಬೇರೆ ಬೇರೆ ಲೆವೆಲಲ್ಲಿ ಶೇರ್ ಮಾಡ್ತಾರೆ. ಅಕ್ವೈರಿಂಗ್ ಬ್ಯಾಂಕು, ಇಶ್ಯೂಯಿಂಗ್ ಬ್ಯಾಂಕು, ಪೇಮೆಂಟ್ ಸಿಸ್ಟಮ್ ಪ್ರೊವೈಡರು, ಗೂಗಲ್ಲು, ಫೋನ್ಪೇ, ಆ ರೀತಿಯವರೆಲ್ಲ ಶೇರ್ ಮಾಡ್ತಾರೆ. ಅದರಲ್ಲಿ 1 ರೂಪಾಯಿ ಆಗ್ತಾ ಇದೆ. ಈಗ 40 ಪೈಸಾ ಏನು ರಿಕವರಿ ಮಾಡಿಕೊಟ್ಟಿದ್ದಾರೆ ಅದು ಸಹ ಸಾಕಾಗಲ್ಲ. ಸೊ 1 ರೂಪಾಯಿ ಲೆಕ್ಕದಲ್ಲಿ ನೀವು ಹೇಳಿದ್ರೆ ತಿಂಗಳಿಗೆ 2,300 ಕೋಟಿ ರೂಪಾಯಿ ಖರ್ಚು ಅಂತ ಒಂದು ಎಸ್ಟಿಮೇಷನ್ ಇದೆ. ಆಗ ನೋಡಿದ್ರೆ ನೀವು 12 ಗುಣಾಕಾರ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ಹೇಳೋದಕ್ಕಿಂತ. ಅದಿರಲಿ, ಅದು ಎಸ್ಟಿಮೇಷನ್ನು. ಆದರೆ ಇದನ್ನ ರಿಕವರಿ ಮಾಡಿ, ಯಾಕಂದ್ರೆ ಕಾಸ್ಟು ಕಾಸ್ಟ್ ಆಗಬೇಕಲ್ಲ, ಯಾಕಂದ್ರೆ ಈ ಕೆಲವೊಂದು ಕಂಪನಿಗಳು ಲಾಸ್ ಮಾಡ್ಕೊಂಡು

ಗೊತ್ತಾಯ್ತು ಇದರಿಂದ. ಹಾಗಾಗಿ ಒಂದು ಅವರು ಸಸ್ಟೈನಬಿಲಿಟಿ ಅಂತ ಏನ್ ಹೇಳಿದ್ರಿ ನೀವು, ಸಸ್ಟೈನಬಲ್ ಆಗಿರ್ಬೇಕು ಈ ಮಾಡೆಲ್ಲು. ಮತ್ತೆ ಯೂಸರ್ ಪೇಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಯಾರು ಯೂಸರ್ ಇದಾರೆ ಅವರಷ್ಟೇ ಕೊಡಬೇಕು. ಮತ್ತೆ ಯೂಸರ್ ಅಕಾರ್ಡಿಂಗ್ ಟು ಕೆಪಾಸಿಟಿ ಅಂತೂ ಇದೆ. ಈಗ 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, 5 ಲಕ್ಷದಿಂದ 12 ಲಕ್ಷಕ್ಕೆ 5%, 12 ಲಕ್ಷದ ಮೇಲೆ 20 ಲಕ್ಷ ಅಂತ ಸ್ಲಾಬ್ಸ್ ಇದೆ ನೋಡಿ. ಅದೇ ರೀತಿ ಇದು ಒಂದ್ ರೀತಿ ಸ್ಲಾಬ್ 2000 ನೋ MDR, ಅದ್ರ ಮೇಲೆ 0.4, ಮತ್ತೆ ಇದು 300 ರುಪೀಸ್ ಮ್ಯಾಕ್ಸಿಮಮ್. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ ರಿಕವರಿ ಮಾಡೆಲ್ ಅಂತ ಹೇಳ್ಬೋದಿತ್ತು. ನಮ್ಮ NPCA ಅವರು, MDA ಅವರು, ದಿಲೀಪ್ ಅಸ್ಬಿ ಅವರು, ನಾನು ಯಾವ್ದೋ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಅವ್ರ ಪ್ರಕಾರ ಈ ಒಂದು 10 ವರ್ಷದ ಹಿಂದೆ ಒಂದು ಸರ್ವರ್, ಕಂಪ್ಯೂಟರ್ ಸರ್ವರ್ ಏನಿದೆ 20 ಲಕ್ಷಕ್ಕೆ ಸಿಗ್ತಾ ಇತ್ತು ಅಂತೆ. ಈಗ ಅದೇ ಸರ್ವರ್, ಕೆಪಾಸಿಟಿ ಇರುವಂತ ಸರ್ವರು 1 ಕೋಟಿ ವೆಚ್ಚ ಆಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನೋ ಇಷ್ಟು ದಿವಸ ಉಚಿತವಾಗಿ ಯಾಕೆ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ, ಮತ್ತೆ ಕೊರೋನಾ ಟೈಮಲ್ಲಿ ಅದು ಜಾಸ್ತಿ ಆಯಿತು. ಇನ್ನೊಂದು ಅಂಶ ಏನಂತ ಹೇಳಿದ್ರೆ 2016 ಇಂದ 2018, ನನ್ನ ಜ್ಞಾಪಕದ ಪ್ರಕಾರ ಅವಾಗಲೂ MDR ಇತ್ತು. 2018 ನಂತರ ಬಿಟ್ಟರು. ಮತ್ತೆ ಈ MDR ಏನಂತ ಹೇಳಿದ್ರೆ ಬೇರೆ ಎಲ್ಲ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಗಳಿಗೂ ಇದಾವೆ, IMPS ಇದೆ, ಇಂಟರ್ನೆಟ್

0: ಕೋಟಿ ವೆಚ್ಚ ಆಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನೋ ಇಷ್ಟು ದಿವಸ ಉಚಿತವಾಗಿ ಯಾಕೆ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ, ಮತ್ತೆ ಕೊರೋನಾ ಟೈಮಲ್ಲಿ ಅದು ಜಾಸ್ತಿ ಆಯಿತು. ಇನ್ನೊಂದು ಅಂಶ ಏನಂತ ಹೇಳಿದ್ರೆ 2016-18 ನನ್ನ ಜ್ಞಾಪಕದ ಪ್ರಕಾರ ಅವಾಗಲೂ ಎಂ ಡಿ ಆರ್ ಇತ್ತು. 2018 ನಂತರ ಬಿಟ್ಟರು. ಮತ್ತೆ ಎಂ ಡಿ ಆರ್ ಏನಂತ ಹೇಳಿದ್ರೆ ಬೇರೆ ಎಲ್ಲಾ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಗಳಿಗೂ ಇದಾವೆ. ಐ ಎಂ ಪಿ ಎಸ್ ಗಿದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡೋಕೋದ್ರೆ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ. ಸೊ ಹಾಗಾಗಿ ಪೇಮೆಂಟ್ ಚಾರ್ಜಸ್ ಏನಿದೆ ಆ ಚಾರ್ಜಸ್ಸು ಕೊಡಬೇಕಾಗುತ್ತೆ, ಆದರೆ ಮರ್ಚೆಂಟ್ಗಳ ಮೇಲೆ ಬೀಳುತ್ತದೆ ಅಷ್ಟೇ. ಇದುವರೆಗೆ ನನ್ನ ಅನುಭವದಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು ಎಲ್ಲ ಕಡೆ ನೀವು ನೋಡ್ಬೋದು ಉಪಯೋಗ ಅಕ್ಸೆಪ್ಟ್ ಮಾಡ್ಕೋತಾರೆ. ರೂಪೇ ಕಾರ್ಡ್ ಅಂತೂ ನಿಜವಾಗ್ಲೂ ದೊಡ್ಡ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗೆ. ಸೊ ಹಾಗಾಗಿ ಈ ಒಂದು ಮೂಲ ಸೌಕರ್ಯ ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಇದನ್ನು 23 billion ಅಥವಾ 2,300 crore ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಒಂದು ತಿಂಗಳಿಗೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವರ್ ಸೆಟಪ್, ಸೈಬರ್ ಸೆಕ್ಯೂರಿಟಿ ಇದಕ್ಕೆಲ್ಲ ಸುಮಾರು ಖರ್ಚಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಈ ಮಾಡೆಲ್ ಅಲ್ಲಿ ಉದಾಹರಣೆಗೆ ನೋಟ್ಸ್ ಇನ್ ಸರ್ಕ್ಯುಲೇಷನ್, ಕರೆನ್ಸಿ ಕನ್ಸಂಪ್ಷನ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಕರೆನ್ಸಿ ಕನ್ಸಂಪ್ಷನ್ ಆಯ್ತು ಅಂತ ಹೇಳಿದ್ರೆ ಒಂದ್ ನೋಟ್ ಅಕಾರ್ಡಿಂಗ್ ಟು ಮೀ ಒಂದು 3-5 rupees ಆಗುತ್ತೆ ಒಂದು ನೋಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಆರ್ ಬಿ ಐಲಿ. ಅದೇ ತರ ಕಾಯಿನ್ಗೂ ಸಹ ಖರ್ಚಾಗುತ್ತೆ. ಸೊ ಹಾಗಾಗಿ ಈ ನೋಟ್ ಕರೆನ್ಸಿ ಅಥವಾ ಕಾಯಿನ್ ಏನಿದೆ ಅದ್ರದ ಮೇಲೆ ಖರ್ಚು ಏನಾಗ್ತಾ ಇದೆ, ರಿಸರ್ವ್ ಬ್ಯಾಂಕ್ನವರು ಅರೌಂಡ್ 5,000 crore ಖರ್ಚು ಮಾಡ್ತಾರೆ. ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ನಾನು ಅವಾಯ್ಡ್ ಮಾಡಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸಿಮಿಲರ್ಲಿ ಈಗ ಎ ಟಿ ಎಂ ವೆಚ್ಚ ನೋಡಿ, ಎ ಟಿ ಎಂ ಹೋಗೋ ಅವಶ್ಯಕತೆ ಇಲ್ಲ ಯು ಪಿ ಐಗೆ, ಯಾಕಂದ್ರೆ ಎ ಟಿ ಎಂ ಅಲ್ಲೂ ಅಲ್ಲೂ 3-5 transactions ಪರ್ ಮಂತ್ ಅಂತ ಲಿಮಿಟ್ ಇದೆ. ಅದ್ರ ಮೇಲೆ ಜಾಸ್ತಿ ನೀವು ಎ ಟಿ ಎಂ ಉಪಯೋಗಿಸಿದ್ರೆ ನಿಮ್ಮ ಬ್ಯಾಂಕ್ ಅದನ್ನು ಬೇರೆ ಬ್ಯಾಂಕ್ ಅಲ್ಲಿ ಅದಕ್ಕೆ 23 rupees ಚಾರ್ಜಸ್ ಆ ರೀತಿ ಎಲ್ಲ ಇದೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡಬಹುದು. ದೀಸ್ ಆರ್ ದ ಸಮ್ ಆಫ್ ದ ಎಕನಾಮಿಕ್ ಬೆನಿಫಿಟ್ಸ್. ಐ ಆಮ್ ನಾಟ್ ಶೋರ್, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ ಇಲ್ಲ ಗೊತ್ತಾಗಲಿಲ್ಲ.
1: ಮುಖ್ಯವಾಗಿ ಜನರ ಸಮಯ ಉಳಿತಾಯ ಆಗುತ್ತೆ.
0: ಹೌದು,
1: ಈಗ ನೋಡಿ ಎ ಟಿ ಎಂ ಹೋಗಿ ಅಲ್ಲಿ ಸರತಿ ಸಾಲಲ್ಲಿ ನಿಲ್ಬೇಕು, ಅದಕ್ಕೂ ಮುಂಚೆ ಬ್ಯಾಂಕ್ ಅಲ್ಲಿ ಹೋಗಿ ಕ್ಯಾಶ್ ಡ್ರಾ ಮಾಡಬೇಕಾಗಿತ್ತು. ಸೊ ಈ ಎಲ್ಲ ಸಮಯ ಉಳಿತಾಯ ಆಗುತ್ತೆ, ಮತ್ತೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದು ಯಾವುದೇ ವರ್ತಕರಿಗೆ ಅಲ್ಲೇ ನಮಗೆ ದಾಖಲೆ ಲಭ್ಯ ಆಗೋದ್ರಿಂದ ಈ ವಂಚನೆ ಪ್ರಕರಣಗಳು ಕೂಡ ತುಂಬಾ ತುಂಬಾ ಕಡಿಮೆ ಆಗುತ್ತೆ ಈ ಒಂದು ಯು ಪಿ ಐ ವಿಷಯದಲ್ಲಿ.
0: ಖಂಡಿತ.
1: ಮತ್ತೆ ತಾವಾಗಲೇ ಹೇಳ್ತಾ ಇದ್ರಿ, ಈ ಹಿಂದೆ ಯು ಪಿ ಐಗೆ ಹೋಲಿಸಿದ್ರೆ ನಮ್ದೇನು ಈ ಗ್ಲೋಬಲ್ ಕಾರ್ಡ್ ಪೇಮೆಂಟ್ ಸಿಸ್ಟಮ್ ಇದೆ, ಮಾಸ್ಟರ್ ಕಾರ್ಡ್ ಇರಬಹುದು, ವೀಸಾ ಇರಬಹುದು, ಈ ಎಲ್ಲ ಅಂತಾರಾಷ್ಟ್ರೀಯ ಈ ಕಾರ್ಡ್ ಪೇಮೆಂಟ್ ವ್ಯವಸ್ಥೆನಲ್ಲೇ ಕೂಡ ಒಂದು ಸಣ್ಣ ಪ್ರಮಾಣದ ಒಂದು ಎಂ ಡಿ ಆರ್ ಅನ್ನು ಇರೋದನ್ನು ನಾವು ಕಾಣ್ತೀವಿ. ಅದನ್ನು ಕಮಿಷನ್ ಅಂತ ಹೇಳಬಹುದು. ಅದು ಖಾಸಗಿ ಸಂಸ್ಥೆಗಳಿಗೆ ಮತ್ತು ವಿದೇಶಗಳಿಗೆ ಆ ಒಂದು ಹಣ ಹೋಗ್ತಾ ಇತ್ತು. ಆದರೆ ಈಗ ಮೊಬೈಲ್ ಫೋನ್ ಕ್ರಾಂತಿ ಈಗೇನಾಯಿತು, ಡಿಜಿಟಲ್ ಪಾವತಿ, ಇದರಿಂದ ಯು ಪಿ ಐ ಬಳಕೆ ಮಾಡೋದ್ರಿಂದ ಈ ಎಲ್ಲ ಮೊತ್ತ ನಮ್ಮ ದೇಶೀಯ ಆರ್ಥಿಕತೆ ಒಳಗಡೆ ಬರೋದ್ರಿಂದ ಈ ಅಂಶ ನಮ್ಮ ಆರ್ಥಿಕತೆಗೆ ಯಾವ ರೀತಿ ಬಲ ಕೊಡುತ್ತೆ ಅಂತ.
0: ಒಂದು ನೀವು ಹೇಳಿದಾಗೆ ಏನು ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ ಗ್ಲೋಬಲ್ ಜೈಂಟ್ ಅವರು, ಬಹುಶಃ ಅವ್ರದ್ದು 160-170 ದೇಶಗಳಲ್ಲಿ ಅವ್ರದ್ದು ಕಾರ್ಡ್ ಅಕ್ಸೆಪ್ಟ್ ಆಗುತ್ತೆ. ನಾವು ಸಹ ರೂಪೇ ಕಾರ್ಡ್ಗಳು ಸಹ ಹೊರಗಡೆ ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಸುಮಾರು ಇನಿಷಿಯೇಟಿವ್ ಇದೆ. ಸಮ್ ಕೋಆರ್ಡಿನೇಷನ್ ಏನು ಕೋ ಬ್ರ್ಯಾಂಡಿಂಗ್ ಅಂತನೋ ಏನೋ ಒಂದು ಮಾಡ್ಕೊಂಡಿದೀವಿ ನಾವು ಇಂಡಿಯಾದಲ್ಲಿ. ಸೊ ಹಾಗಾಗಿ ನಮ್ಮ ರೂಪೇ ಕಾರ್ಡ್ಗಳು ಸರ್ಟನ್ ಎಕ್ಸ್ಟೆಂಟ್ ವೀಸಾ ಮಾಸ್ಟರ್ ಕಾರ್ಡ್ ತರ ಅಕ್ಸೆಪ್ಟೆನ್ಸ್ ಇಲ್ಲದೆ ಇರ್ಬೋದು, ಆದರೆ ಅಕ್ಸೆಪ್ಟೆನ್ಸ್ ಇದೆ. ಸೊ ಹಾಗಾಗಿ ಇದನ್ನ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಖಂಡಿತ ನಾವು ಏನು ಕಮಿಷನ್ ತಗೊಂತಾ ಇದ್ದಾರೆ ಈಗ ಎಂ ಡಿ ಆರ್ ಅಂತ ಹೆಸರಲ್ಲಿ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ನ್ಯಾಚುರಲಿ ಬಿಕಾಸ್ ಆಫ್ ಯು ಪಿ ಐ ಅವ್ರದ್ದು ವಾಲ್ಯೂಮ್ ಆಫ್ ರೆವಿನ್ಯೂ ಸ್ವಾಭಾವಿಕವಾಗಿ ಅದು ಕಮ್ಮಿ ಆಗಿರುತ್ತೆ. ನನ್ನ ಹತ್ರ ಅಂಕಿ ಅಂಶಗಳಿಲ್ಲ ಅವ್ರದ್ದು ಎಷ್ಟಿತ್ತು ಮೊದಲು, ಈಗ ಎಷ್ಟಾಗ್ತಾ ಇದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತೇಳಿ. ಆದರೆ ಖಂಡಿತ ಈಗೆಲ್ಲ ಮಾಸ್ಟರ್ ಕಾರ್ಡು ವೀಸಾ ಕಾರ್ಡು ಎಲ್ಲ ಅದಷ್ಟೇ ಇತ್ತು, ರೂಪೇ ಕಾರ್ಡ್ ಇರಲೇ ಇಲ್ಲ. ಸೊ ರೂಪೇ ಕಾರ್ಡ್ ಸಹ ಅದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ಮಾಸ್ಟರ್ ಕಾರ್ಡ್ ವೀಸಾ ಬೀಯಿಂಗ್ ಎನ್ ಅಮೆರಿಕನ್ ಕಂಪನೀಸ್ ಇಟ್ ಇಸ್ ಆಲ್ಸೋ ಇನ್ವಾಲ್ವ್ಡ್. ಪ್ರಾಫಿಟ್ ಏನು ಮೈಗ್ರೇಟ್ ಆಗುತ್ತೆ ಅಥವಾ ಪ್ರಾಫಿಟ್ ರಿಮಿಟ್ ಮಾಡ್ತಾರೆ ಅವರು, ಅವಾಗ ಫಾರಿನ್ ಎಕ್ಸ್ಚೇಂಜ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದರಲ್ಲೂ ಸಹ ನಮಗೆ ಉಳಿಯುತ್ತೆ. ಈಗಾಗಲೇ ಹೇಳ್ದಂಗೆ ನಾನು ಆರ್ ಬಿ ಐ ನೋಟ್ ಪ್ರಿಂಟ್ ಮಾಡೋದು ಅಥವಾ ಎ ಟಿ ಎಂ ನಿರ್ವಹಣೆ ಇದರಲ್ಲೆಲ್ಲ ಸೇವಿಂಗ್ಸ್ ಇದ್ದೇ ಇದೆ. ಓವರ್ಆಲ್ ಏನಪ್ಪಾ ಅಂತ ಹೇಳಿದ್ರೆ 100,000 crore ದೇಶೀಯವಾಗಿ ಉಳಿದು ಬ್ಯಾಂಕಿಂಗ್ ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಸೈಬರ್ ಸುರಕ್ಷತೆ, ಇನ್ನೋವೇಷನ್ನು ಇದೆಲ್ಲ ನಮಗೆ ಅನುಕೂಲ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರ್, ಈ ಹೊಸ ಮಾರ್ಗಸೂಚಿಯನ್ನ ನಮ್ಮ ಹಣಕಾಸು ಸ್ಥಾಯಿ ಸಮಿತಿ 32nd ವರದಿ ಆಧರಿಸಿ ರಚನೆ ಮಾಡಲಾಗಿದೆ ಅನ್ನುವ ಒಂದು ಅಂಶ, ಮತ್ತೆ ಈ ಎಂ ಡಿ ಆರ್ ಸಂಗ್ರಹದ ಮೊತ್ತವನ್ನು ತಾವಾಗಲೇ ಹೇಳಿದ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ, ಪಾವತಿ ವ್ಯವಸ್ಥೆ, ಯು ಪಿ ಐ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿಪಡಿಸೋದು, ಮತ್ತು ಯು ಪಿ ಐ ಅಪ್ಲಿಕೇಶನ್ ಪ್ರೊವೈಡರ್ಸ್, ಗ್ರಾಮೀಣ ಮತ್ತು ಪಟ್ಟಣ ಹಣಕಾಸು ವ್ಯವಸ್ಥೆ ಬಲಪಡಿಸುವುದು ಸೇರಿದಂತೆ ಒಟ್ಟಾರೆ ನಮ್ಮ ಈ ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಇದನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಈ ಒಂದು ಕ್ರಮದಿಂದ ನಮ್ಮ ಒಂದು ಆರ್ಥಿಕತೆ ಮತ್ತು ನಮ್ಮ ಒಂದು ಹಣಕಾಸು ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿಗೊಳ್ಳುತ್ತೆ, ಮತ್ತು ತಾವಾಗಲೇ ಹೇಳಿದ ಹಾಗೆ ವಿಕಸಿತ ಭಾರತ 2047 ಹೊತ್ತಿಗೆ ನಾವು

0: ಯಾವ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ನೋಡಬಹುದು?
1: ನಾನು ಆಗಲೇ ಹೇಳಿದಾಗ ಇದು UPI ಇಸ್ ಎ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಪ್ರತಿ ತಿಂಗಳಿಗೆ 2,800 crore ಟ್ರಾನ್ಸಾಕ್ಷನ್ಗಳಾಗುತ್ತಲ್ಲ, ನಮ್ಮಲ್ಲಿ ಈಗ ಡೇಟಾ ಅನಾಲಿಟಿಕ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಯಾವ ರೀತಿ ನಮ್ಮ ಖರ್ಚು ವೆಚ್ಚಗಳು ನಿಗಾ ವಹಿಸ್ತಾ ಇದ್ದಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿ, ಯಾವ ತಾಲೂಕಲ್ಲಿ, ಎಲ್ಲಿ ಇದು ಖರ್ಚು ವೆಚ್ಚ ಆಗ್ತಾ ಇದೆ, ಎಲ್ಲಿಂದ ಕುತ್ಕೊಂಡು ಈ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಆ ಒಂದು ಡೇಟಾ ಏನಿದೆ ಅದೇ ಒಂದು ದೊಡ್ಡ ಸಂಪತ್ತು ಅಂತ ಅನ್ಕೊಂತೀವಿ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಏನಂತ ಹೇಳಿದ್ರೆ, ಒಂದು ಡೇಟಾದಿಂದ ಇನ್ನೊಂದು ಡೇಟಾ ಡಿಸಿಷನ್ ಬರುತ್ತೆ, ದತ್ತಾಂಶ ಅಂತ ಹೇಳ್ತೀವಲ್ಲ ನಾವು. ಸೊ ಹಾಗಾಗಿ ಈ ದತ್ತಾಂಶಗಳು ಈ UPI ಉಪಯೋಗಿಸಿರೋದ್ರಿಂದ ಹ್ಯೂಜ್ ಡೇಟಾ ಬೇಸ್ ಆಫ್ ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್. ಅದನ್ನ AI ಅಳವಡಿಸ್ಕೊಂಡು ಮುಂದೆ ನಾವು ಇನ್ನೋವೇಷನ್ ಮಾಡೋ ಅವಶ್ಯಕತೆ ಇದೆ. ಹಾಗೆ ಹೊಸ ಹೊಸ ಕಂಪನಿಗಳು ಬರ್ತವೆ. ಈ ಉದಾಹರಣೆಗೆ ನಾನು ಆಗಲೇ ಹೇಳಿದಾಗೆ ನಿಮಗೆ UPIಯಲ್ಲಿ ಒಂದು UPI ಸರ್ಕಲ್ ಅಂತ ಒಂದಿದೆ. UPI ಸರ್ಕಲ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ನಿಮ್ದು ಅಕೌಂಟ್ ಅನ್ನ UPI ಮಾಡಿದೀರಾ, ನೀವು ನಿಮ್ಮ ಮಗನಿಗೆ ಪಾಕೆಟ್ ಮನಿ ಕೊಡಬೇಕು, ಅವನಿಗೆ 2,000 rupees ತಿಂಗಳಿಗೆ ಅಂತೇಳಿ ಎತ್ತಿಟ್ಬಿಟ್ಟು ಅದು UPI ಅಲ್ಲಿ ಅವನು ಸರ್ಕಲ್ ಮೆಂಬರ್ ಮಾಡಿ ಅವನು ಸಹ ಅವನ ಫೋನ್ ಇಂದ UPI ಮಾಡಬಹುದು. ಇಲ್ಲಿವರೆಗೆ 2,000 rupees. ದಿಸ್ ವಾಟ್ ಐ ಕಾಲ್ ಇನ್ನೋವೇಷನ್. ಕ್ರೆಡಿಟ್ ಕಾರ್ಡ್ ಇದಂತೂ ತುಂಬಾನೇ ಒಳ್ಳೆಯ ಉಪಯೋಗ. ಏನೋ ಮೊನ್ನೆ ತಾನೇ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡೆ, ಅದು ಸಣ್ಣ ಬ್ಯಾಂಕ್ ಅಲ್ಲಿ ವರ್ಚುಯಲ್ ಕಾರ್ಡ್, ಅದು ನನಗೆ ಇನ್ನು ಫಿಸಿಕಲ್ ಕಾರ್ಡೇ ಬಂದಿಲ್ಲ. ಆ ವರ್ಚುಯಲ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನಿದೆ ಆ ಬ್ಯಾಂಕಿನವ್ರು ಕೊಟ್ಟಿದಾರಲ್ಲ, ಅದು ಎಲೆಕ್ಟ್ರಾನಿಕ್ ಕಾರ್ಡ್ ಅಲ್ಲ, ಫಿಸಿಕಲ್ ಅಲ್ಲ. ಅದನ್ನ ಉಪಯೋಗಿಸ್ಕೊಂಡು ನಾನು ಆಗ್ಲೇ ನಾನು UPI ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಬರೀ ಕ್ರೆಡಿಟ್ ಕಾರ್ಡನ್ನೇ ಉಪಯೋಗಿಸ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಡಿಸಿಪ್ಲಿನ್ ಇದೆ, ನನಗೆ ನಾನೇನು ಔಟ್ ಸ್ಟ್ಯಾಂಡಿಂಗ್ ಉಪಯೋಗಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ನಾವು ಇನ್ನೋವೇಷನ್. ಯಾರಿಗೆ ಅವಶ್ಯಕತೆ ಇದೆ, ತುರ್ತು ಅವಶ್ಯಕತೆ ಇದೆ, ಅದ್ರ UPI ಪೇಮೆಂಟ್ ಮಾಡಬೇಕು. ಸೊ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡೋಗಿ UPI ಆಪ್ ಅಲ್ಲಿ ನೀವು ಮ್ಯಾಪ್ ಮಾಡಿದ್ರೆ, ಅದು ಕ್ರೆಡಿಟ್ ಕಾರ್ಡ್ ನೀವು ಕೈಲಿ ಇಟ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಆ ಕಾರ್ಡಿಂದು ಫೋಟೋ ಹೊಡ್ಕೊಂಡು ಇನ್ಯಾರೋ ಏನೋ ಮಾಡ್ತಾರೆ ಅನ್ನೋದೇನಿಲ್ಲ. ನಿಮ್ ಫೋನೇ ಅಲ್ಲ, ಫೋನ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತಾ ಇದಾರೆ ಪ್ರಪಂಚದಲ್ಲಾದ್ಯಂತ. ಇದು ಒಂದು ದೊಡ್ಡ ಒಂದು ಬೆಳವಣಿಗೆ. ಬ್ಯಾಂಕ್ ಈಸ್ ಕಮ್ ಟು ಯುವರ್ ಮೊಬೈಲ್. ಸೊ ಇದು ಇನ್ನೂ ಜಾಸ್ತಿ ಆಗಬೇಕು. ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟಾರ್ಟ್ಅಪ್ಗಳಿದಾವೆ, ಸ್ಟಾರ್ಟ್ಅಪ್ ಕಲ್ಚರ್ ಏನಿದೆ, ಹೊಸ ಹೊಸ ಇನ್ನೋವೇಷನ್ ಮಾಡಿ ಹೊಸದು ಅಪ್ಲಿಕೇಶನ್, ಎಲ್ಲಿ ಯೂಸ್ ಕೇಸ್ ಅಂತ ಏನ್ ಹೇಳ್ತೀವಿ ನಾವು, ಯೂಸ್ ಕೇಸ್ಗಳನ್ನ ಫೈಂಡ್ ಔಟ್ ಮಾಡಿ. ಉದಾಹರಣೆಗೆ ನೋಡಿ, UPI ಮುಖಾಂತರ ನೀವು ಬೇಕಿದ್ರೆ ದುಡ್ಡನ್ನು ನಂಚಬೇಕಾಗಿದೆ. ಯಾರು ನಿಮ್ಮ ಎಂಪ್ಲಾಯೀಸ್ಗೆ 5,000 rupees ಅಂತ ನೀವು ಯಾವುದೋ ಮೆಡಿಕಲ್ ಹೆಲ್ತ್ ಚೆಕಪ್ ಕೊಡ್ತೀರಾ ಅನ್ಕೊಳ್ಳಿ, UPI ಅಲ್ಲಿ ಡೆಡಿಕೇಟೆಡ್ ಹೆಲ್ತ್ ಚೆಕಪ್ ಅಂತಾನೆ, ಇಂಥವ್ರಿಗೆ ಮಾತ್ರ ದುಡ್ಡು ಹೋಗ್ಬೇಕು, ಬೇರೆ ಯಾರಿಗೂ ಹೋಗಂಗಿಲ್ಲ ಅಂತಾನು ಬೇಕಿದ್ರೆ ನೀವು ಅದನ್ನ ಡಿಫೈನ್ ಮಾಡಬಹುದು, ಟಾರ್ಗೆಟೆಡ್ ಬೆನಿಫಿಷರಿ ಅಂತೇಳಿ. ಸೊ ಈ ರೀತಿ ಸುಮಾರು ಅಪ್ಲಿಕೇಶನ್ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ದಿಸ್ ಮೇಕ್ ಸಸ್ಟೈನಬಲ್. ಬಟ್ ದೆನ್ ಅದಕ್ಕೆ ನೀವು ಸ್ವಲ್ಪನೂ ಅದಕ್ಕೆ ಚಾರ್ಜ್ ಮಾಡ್ದೇನೆ ಫ್ರೀ ಆಗಿರ್ಲಿ ಅನ್ನೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಗುಡ್ ಐಡಿಯಾ. ನೀವು ಹೇಳಿದಾಗೇನೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಅಥವಾ ಹಣಕಾಸು ಸ್ಥಾಯಿ ಸಮಿತಿ ಅಂತ ನೀವು ಹೇಳಿದ್ರಿ 32nd ರಿಪೋರ್ಟ್ ಅಲ್ಲಿ, ಇದನ್ನು ಬಗ್ಗೆನೂ ಅವ್ರು ರೆಕಮೆಂಡ್ ಮಾಡಿದ್ದಾರೆ, ಯಾವುದು ಈ ಫಂಡ್ ಬಗ್ಗೆ. ಮತ್ತೆ ಚಾರ್ಜ್ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತಾನು ಸುಮಾರು ಡಿಸ್ಕಷನ್ ಆಗಿದೆ. ಹಾಕ್ಬೇಕಾ ಬೇಡವಾ, ಹಾಕ್ಬೇಕಾ ಬೇಡವಾ, ರಿಸರ್ವ್ ಬ್ಯಾಂಕ್, NPCI ಮತ್ತೆ ಆಲ್ ದ ಸ್ಟೇಕ್ ಹೋಲ್ಡರ್ಸ್, ಐ ವುಡ್ ಸೇ ಆಲ್ ದ ಸ್ಟೇಕ್ ಹೋಲ್ಡರ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಮಾರ್ಕೆಟ್. ಅದಕ್ಕೋಸ್ಕರ ನೀವು ನೋಡ್ತೀರಾ ರೈಲ್ವೇಸ್, ಪೆಟ್ರೋಲಿಯಂ ಕಂಪನೀಸ್, ಅವ್ರಿಗೆಲ್ಲ ಸ್ಪೆಷಲ್ ಪ್ರಾವಿಷನ್ ಇದೆ, 5 rupees ಮಾತ್ರ. ಅಗ್ರಿಕಲ್ಚರ್ ಇನ್ಪುಟ್ಸ್ ನೀವು ತಗೊಳಕ್ ಹೋದ್ರೆ ಅದಕ್ಕೂ 5 rupees. ಆಯ್ತಾ, ಏನ್ ಟಾರ್ಗೆಟೆಡ್ ಬೆನಿಫಿಷರಿ ಅಥವಾ ಟಾರ್ಗೆಟೆಡ್ ಪೀಪಲ್ ಏನಿದೆ ಅವ್ರಿಗೂ ಸಹ ಏನು ತೊಂದರೆ ಆಗೋದಿಲ್ಲ. ಮೇನ್ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಈಸ್ ಎ ಕಾಸ್ಟ್ ಆನ್ ದ ಮರ್ಚೆಂಟ್, ನಾಟ್ ಆನ್ ದ ಪಬ್ಲಿಕ್. ಮತ್ತೆ P2P ಅಂದ್ರೆ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಇನ್ನೊಬ್ಬರಿಗೆ ದುಡ್ಡು ಕಳಿಸೋದು ಯಾವುದೇ ಕಾರಣಕ್ಕಾಗಲಿ, ಅದಕ್ಕೆ ಏನು ಚಾರ್ಜಸ್ ಇಲ್ಲ. ಸೊ ಹಾಗಾಗಿ ಇದು ಖಂಡಿತ ಇದು ನಮ್ಮ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನು UPI ಆರ್ಕಿಟೆಕ್ಚರ್ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಿದೆ ಅದನ್ನು ಇನ್ನೂ ಸಹ ಹೆಚ್ಚಿನ ಒಂದು ಹೈಯರ್ ಲೆವೆಲ್ಗೆ ತಗೊಂಡೋಗೋದಕ್ಕೆ ಖಂಡಿತ ಏನೋ ಚಾನ್ಸಸ್ ಇದೆ.
0: ಒಟ್ಟಾರೆಯಾಗಿ UPI ಹೊಸ ಮಾರ್ಗಸೂಚಿ 96% ವಹಿವಾಟಿನ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ. ಇನ್ನು 4% ಪ್ರಭಾವ ಕೇವಲ ಮಧ್ಯಮ ಮತ್ತು ಬೃಹತ್ ವರ್ತಕರ ಮೇಲೆ ಮಾತ್ರ ಬೀರುತ್ತೆ, ಮತ್ತು ವೈಯಕ್ತಿಕವಾಗಿ ಗ್ರಾಹಕರು ಮಾಡುವಂತಹ ಯಾವುದೇ ಟ್ರಾನ್ಸಾಕ್ಷನ್ ಮೇಲೆ ಇದು ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಸಂಗ್ರಹವಾಗುವ ಮೊತ್ತ ಏನಿದೆ MDR, ಇದರಿಂದ ನಮ್ಮ ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮತ್ತಷ್ಟು ನಾವೀನ್ಯತೆಯಿಂದ ಆಧುನೀಕರಣಗೊಳಿಸಲು ಮತ್ತು ಬಲಪಡಿಸಲು ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ UPI ಹೊಸ ಮಾರ್ಗಸೂಚಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ UPI ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ PS.

ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: Akashvani FM Rainbow 101.3 MHz Musically yours.
1: Musically yours, magically yours. 101.3 FM Rainbow ಕನ್ನಡ ಕಾಮನ ವಿಲನ ಟ್ಯೂನ್ ಮಾಡಿದ್ದೀರಾ. 4 ಗಂಟೆ 2 ನಿಮಿಷ 3 ಸೆಕೆಂಡ್ಗಳ ಈ ಹೊತ್ತಿನಲ್ಲಿ ಎಸ್ ನಾನು ನಿಮ್ಮ ಜೊತೆ ಆಗಿದ್ದೀನಿ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜಿ ರಮ್ಯಾ. ಸಾಮಾನ್ಯವಾಗಿ ಜೀವನದಲ್ಲಿ ಅಂತಾನೆ ಹೇಳಿದ್ರೆ ಏಳು ಬೀಳು ಅನ್ನೋದು ಸಹಜ. ಇನ್ನು ಉದ್ಯಮ ಅಂತ ಬಂದಾಗ ಯಾವಾಗಲೂ ಏರಿಕೆನೇ ಇರುತ್ತಾ, ಹಾಗಾಗಿ ಬೀಳೋದು ಕೂಡ ಇದ್ದೇ ಇರುತ್ತೆ. ಸೋಲು ಅನ್ನೋದು ಯಾರನ್ನು ಕೂಡ ಬಿಟ್ಟಿಲ್ಲ, ಹಾಗೆ ಉದ್ಯಮದಲ್ಲಿ ಸೋಲು ಅನ್ನೋದು ಕೂಡ ಕೊನೆಯಲ್ಲ. ಒಂದು ಸಲ ಸೋತ ಮೇಲೆ ಮತ್ತೆ ಪುಟಿದೇಳುವಂತಹ ಛಲ, ಹುಮ್ಮಸ್ಸು, ಹಠ ಇರಲೇಬೇಕು. ಉದ್ಯಮದಲ್ಲಿ ಸೋಲು ಅನ್ನೋದು ಕೊನೆಯಲ್ಲ ಅಂದಮೇಲೆ ಅದು ಯಶಸ್ಸಿನ ಒಂದು ಭಾಗವಾಗಷ್ಟೇ ಅದನ್ನು ಸ್ವೀಕಾರ ಮಾಡಬೇಕಂತೆ. ಸದಾಕಾಲ ನಾನೇ ಗೆಲ್ಲೋದು ಅಂತ ಹೇಳಿ ನಾವು ಮುಂದುವರಿಯೋದಕ್ಕಾಗೋದಿಲ್ಲ. ಹಾಗಂಥೇಳಿ ಸೋಲೇ ನನ್ನನ್ನು ಯಾವಾಗಲೂ ಆಕ್ರಮಿಸ್ಕೊಳ್ಳುತ್ತೆ ಅಂಥೇಳಿ ಕುಗ್ಗೋ ಹಾಗೂ ಇಲ್ಲ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸೋದು ಎಷ್ಟು ಮುಖ್ಯವೋ, ಒಮ್ಮೆ ಸೋತಾಗ ಮತ್ತೆ ಎದ್ದು ನಿಲ್ಲೋದು ಕೂಡ ಅಷ್ಟೇ ಮುಖ್ಯ. ಉದ್ಯಮದಲ್ಲಿ ಒಂದು ಸಲ ಸೋಲು ಕಂಡ ಮೇಲೆ ಮತ್ತೆ ನಾವು ಗೆಲುವಿನ ಹಾದಿಯನ್ನು ಹಿಡಿಯೋದು ಹೇಗೆ, ಈ ಬಗ್ಗೆ ಮಾತಾಡ್ತಾ ಸಾಗೋಣ. ಇವತ್ತಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಉದ್ಯಮದಲ್ಲಿ ಸೋಲು ಅನ್ನೋದು ಸಹಜವಾಗಿ ಒಮ್ಮೊಮ್ಮೆ ಕಾಡುತ್ತೆ. ಆ ಸೋಲಿನಿಂದ ಮತ್ತೆ ಗೆಲುವಿನ ಹಾದಿಯನ್ನ ಹಿಡಿಯೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ರೀತಿಯ ಗೆಲುವಿನ ಹಾದಿಯನ್ನ ಹಿಡಿಯೋದಕ್ಕಿಂತ ಮುಂಚೆ ಸೋಲಿನ ಆತ್ಮಾವಲೋಕನವನ್ನ ಮಾಡಿಕೊಳ್ಳೇಬೇಕು, ಕಾರಣಗಳನ್ನ ಹುಡುಕ್ಬೇಕು, ಸೋಲಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು. ತಪ್ಪು ನಿರ್ಧಾರಗಳ, ಮಾರುಕಟ್ಟೆಯ ತಿಳುವಳಿಕೆಯ ಕೊರತೆ ಆಯ್ತಾ, ಹಣಕಾಸಿನ ತಪ್ಪು ನಿರ್ವಹಣೆ ಮಾಡದ್ನ, ಅಥವಾ ಬದಲಾದ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ನಾನೆಲ್ಲೂ ಸೋತ್ನ, ಯಾವುದು ಇವುಗಳಲ್ಲಿ ಕಾರಣ ಅನ್ನೋದನ್ನ ಗುರುತಿಸ್ಕೊಳ್ಬೇಕು. ಈ ರೀತಿಯ ಕಾರಣಗಳನ್ನು ಗುರುತಿಸ್ಕೊಳ್ಳೋದ್ರ ಮೂಲಕ ಸೋಲಿನ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು. ನಿಮ್ಮ ಪ್ರಕಾರ ಯಶಸ್ಸಿನ ಹಾದಿಯನ್ನ ಒಮ್ಮೆ ಸೋತ ನಂತರ ಮತ್ತೆ ಹಿಡಿಯೋದು ಹೇಗೆ? ಯಶಸ್ಸಿನತ್ತ ಮುನ್ನುಗ್ಗೋಕೆ ಏನ್ ಮಾಡಬೇಕು ಒಮ್ಮೆ ಸೋತ ನಂತರ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಈ ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಉದ್ಯಮದಲ್ಲಿ ಒಮ್ಮೆ ಸೋಲನ್ನ ಕಂಡ ಮೇಲೆ ಮತ್ತೆ ಯಶಸ್ಸಿನ ಹಾದಿಯನ್ನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೋಲಿನ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮೊದಲಿಗೆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಹುಡುಕಿ ಅದರ ಪರಾಮರ್ಶೆ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ. ಹಾಗಿದ್ಮೇಲೆ ತಪ್ಪೆಲ್ಲಾಗಿದೆ ಅನ್ನೋದು ನಮಗ್ ಗೊತ್ತಾಗತ್ತಲ್ವಾ? ನಂತರದ ಕೆಲಸವೇ ತಪ್ಪುಗಳಿಂದ ಕಲಿಯುವಂಥದ್ದು. ತಪ್ಪುಗಳಿಂದ ಯಾವತ್ತಿಗೂ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ತಪ್ಪುಗಳು ನಮಗೆ ಗೆಲುವಿನ ಹಾದಿಯನ್ನು ತೋರಿಸುತ್ತೆ. ಅಂದರೆ ಹಳೆಯ ತಪ್ಪುಗಳೇ ನಮಗೆ ಮುಂದಿನ ಹಾದಿಗೆ ಗುರುಗಳಾಗತ್ತೆ. ಅವುಗಳನ್ನೆಲ್ಲ ಪಟ್ಟಿ ಮಾಡಬೇಕು, ಮತ್ತೆ ಮುಂದಿನ ಬಾರಿ ಅದೇ ತಪ್ಪುಗಳು ಮರುಕಳಿಸದಂತೆ ಎಚ್ಚರವನ್ನು ವಹಿಸಬೇಕು. ಹೀಗೆ ಮಾಡಿದಾಗ ಮಾತ್ರ ನಾವು ಮತ್ತೆ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತು. ಅಡ್ಜಸ್ಟ್ ಮಾಡ್ಕೊಳ್ಳೋವಂಥದ್ದು, ಸೇಲ್ಸು, ಪರ್ಚೇಸು, ಮಾರ್ಕೆಟಿಂಗ್ ಮಾಡುವಂಥದ್ದು, ನಮ್ಮ ಪ್ರಾಡಕ್ಟ್ನ ಎಲ್ಲದರಲ್ಲೂ ನಾನು ಒಂದು ರೀತಿ ಸೋತೆ ಅಂತಲೇ ಹೇಳ್ಬೋದು. ನಾನಾದರೆ ಎಷ್ಟೇ ನಮಗೆ ಸೋಲು ಎದುರಾದರೂ ಕೂಡ ನನ್ನ ಹೋಪ್ನ ನಾನು ಕಳ್ಕೊಳ್ಳಿಲ್ಲ, ಸೊ ಹೋಪ್ನ ಬಿಟ್ಕೊಳ್ಳಿಲ್ಲ. ಆ ನಂತರ ಮತ್ತೆ ನಾನು ಚೆನ್ನಾಗಿ ಕೆಲಸ ಮಾಡಿದೆ, ಪ್ಲ್ಯಾನ್ ಮಾಡಿದೆ, ಡೇ ಬೈ ಡೇ ನಾನು ಅದರಿಂದ ಗ್ರೋತನ್ನೇ ಕಾಣ್ತಾ ಹೋದೆ. ಸೊ ಯಾವತ್ತೂ ನಮ್ಮ ಹೋಪ್ಸ್ನ ಲೂಸ್ ಮಾಡ್ಕೊಳ್ಬಾರ್ದು, ಹಾಗೆ ಕಾನ್ಸಂಟ್ರೇಟ್ ಇಟ್ಕೊಂಡಿರಬೇಕು, ಸಿನ್ಸಿಯರ್ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದು ಖಂಡಿತ ನಮಗೆ ಒಳ್ಳೆಯದನ್ನೇ ತೆತ್ತತ್ತೆ, ಬೆಲೆ ತೆರಬೇಕಾಗತ್ತೆ, ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೇಲ್ಯೂರ್ ಅನ್ನೋವಂಥದ್ದು ಯಾವತ್ತೂ ಸಕ್ಸಸ್ನ ನೆಕ್ಸ್ಟ್ ಸ್ಟೆಪ್ ಆಗಿರತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಹಾಗಾಗಿ ಸೋಲುಗಳು ಅನ್ನೋದ್ರಿಂದ ನಾವು ಪಾಠ ಕಲಿತು ನಮ್ಮ ಒಂದು ಹೋಪ್ಸ್ನ ನಾವು ಯಾವತ್ತೂ ಕಳೆದುಕೊಳ್ಳದೆ ಭರವಸೆ ಇಟ್ಕೊಂಡು ಮುನ್ನುಗ್ಗಿದಾಗ ಯಶಸ್ಸಿನ ಹಾದಿಯತ್ತ ಮತ್ತೆ ಸಾಗಬಹುದು.

ಸೋತಾಗ ಕೂಡ ಇದೇ ರೀತಿಯ ತಳಮಳ ಆಗೋದು ಖಂಡಿತ. ಆಗ ಮತ್ತೆ ಸೋಲಿನ ಆತ್ಮಾವಲೋಕನ ಮಾಡಿಕೊಂಡು ತಪ್ಪುಗಳಿಂದ ಕಲಿತು ಹೊಸದಾಗಿ ಮಾರುಕಟ್ಟೆಯ ಸಂಶೋಧನೆಯನ್ನು ಶುರು ಮಾಡಿ, ಗ್ರಾಹಕರ ಅಗತ್ಯಗಳನ್ನು ತಿಳ್ಕೊಳ್ಳಿ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಏನು ಬೇಕು ಅನ್ನೋದನ್ನು ಹತ್ತಿರದಿಂದ ಗಮನಿಸಿ ನೋಡಿ. ಇದೆಲ್ಲವೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಮತ್ತೆ ಒಂದಷ್ಟು ಹೆಜ್ಜೆಗಳನ್ನು ಹಾಕೋದಕ್ಕೆ ಕಾರಣ ಮಾಡಿಕೊಡುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿರುವಂಥ ಇತರ ಉದ್ಯಮಿಗಳು ಏನು ಮಾಡ್ತಾ ಇದ್ದಾರೆ, ನಿಮಗಿಂತ ಅವರು ಹೇಗೆ ಭಿನ್ನವಾಗಿದ್ದಾರೆ, ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಿ, ಆ ಮೂಲಕ ಅದಕ್ಕಿಂತ ಭಿನ್ನವಾಗಿ ನಾನು ಇನ್ನೇನನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಈ ಎಲ್ಲ ಆಲೋಚನೆಗಳು ನಿಮ್ಮ ಸಂಶೋಧನೆಯ ಹಂತದಲ್ಲಿ ಇದ್ದಾಗ ಗೆಲುವು ಖಂಡಿತ ನಿಮ್ಮದಾಗತ್ತೆ. ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಎಸ್, ನಾವು ಮಾಡುವಂಥ ತಪ್ಪು

ಮಕ್ಕಳಿಂದ ನಾವು ಹೊಸ ಪಾಠಗಳನ್ನ ಖಂಡಿತ ಕಲಿಬೇಕು. ಆ ಮೂಲಕವೇ ನಾವು ಯಶಸ್ಸಿನ ಕಡೆ ಸಾಗೋದಕ್ಕೆ ಸಾಧ್ಯ ಆಗುವುದು ಅಂತ ಹೇಳಿ ಜೆ ವಿಲ್ಫ್ರೆಡ್ ಅವರು ಬೈರತಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಕಲ್ಲಪ್ಪ ಅವರು ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ನಾವು ಒಮ್ಮೆ ಸೋತಾಗ ನಮ್ಮ ಆತ್ಮೀಯರಿಂದ ಸಲಹೆ ತಗೊಂಡು ಎದೆಗುಂದದೆ ಮರಳಿ ಯತ್ನವ ಮಾಡು ಅನ್ನುವ ರೀತಿಯಲ್ಲಿ ಮುನ್ನುಗಿದ್ರೆ ಖಂಡಿತ ಯಶಸ್ಸು ಅನ್ನೋದು ತಾನಾಗೇ ದೊರೆಯುತ್ತೆ ಅಂತ ಹೇಳಿ ಖಂಡಿತವಾಗಿ ಕೂಡ ಹೌದು. ಶಾಂತಾಚಾರ್ಯ ಬಿಡಿಗೇರ ಹರಿಹರ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ, ಸೋಲು ಮತ್ತು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಸೋಲು ನಮ್ಮನ್ನು ಗೆಲುವಿನ ಹಾದಿಯಲ್ಲಿ ಮುನ್ನಡೆಸುತ್ತೆ, ಒಂದು ಸೋಲು ನಮಗೆ 100 ಪಾಠಗಳನ್ನು ಕಲಿಸುತ್ತೆ. ಆದ್ದರಿಂದ ಸೋಲಾಗಿದೆ ಅಂತ ವೇದನೆ ಪಡಬಾರದು, ಧೈರ್ಯವನ್ನು ಕಳೆದುಕೊಳ್ಳಬಾರದು, ಬದಲಾಗಿ ಸೋಲಿನಿಂದ ಪಾಠ ಕಲಿತು ತಪ್ಪುಗಳನ್ನು ತಿದ್ದುಕೊಂಡು ಹೊಸ ಉತ್ಸಾಹದಿಂದ ಮುನ್ನಡೆಯಬೇಕು. ಯಾಕಂದರೆ ಇಂದಿನ ಸೋಲೆ ನಾಳಿನ ಗೆಲುವಿಗೆ ಸ್ಫೂರ್ತಿಯಾಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ್ಯ ಬಡಿಗೇರ ಅವರು. ಇನ್ನು ಬಹಳ ಸಂದೇಶ ಇದೆ, ನೀವೇನಂತೀರಿ? ಒಮ್ಮೆ ಸೋತ ನಂತರ ಮತ್ತೆ ಯಶಸ್ಸಿನ ಹಾದಿಯನ್ನು ಹಿಡಿಯೋದು ಹೇಗೆ ಉದ್ಯಮದಲ್ಲಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ, ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ, ಮತ್ತೆ ಹೈಯೆಸ್ಟ್ ಆಕ್ಟೋನ್ ನಿಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

FM 9.3 ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. ಯಾವುದೇ ರೀತಿಯಲ್ಲಾದರೂ ಸೋಲಾಗಲಿ, ಆದರೆ ಮತ್ತೆ ಗೆಲ್ಲಬೇಕು ಅಂತ ಹೇಳಿದ್ರೆ ಧನಾತ್ಮಕ ಮನೋಭಾವ ತುಂಬಾ ಮುಖ್ಯ ಆಗುತ್ತೆ. ನಾವು ಪಾಸಿಟಿವ್ ವೈಬ್ಸ್ ಇಟ್ಕೊಂಡ್ರೆ ತಾನೇ ನಮಗೆಲ್ಲವೂ ಕೂಡ ಪಾಸಿಟಿವ್ ಆಗಿ ಆಗುವಂಥದ್ದು. ಸೊ ನಮ್ಮ ಮಾನಸಿಕ ಶಕ್ತಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಇರಬೇಕು. ಸೋಲಿನಿಂದ ಉಂಟಾದಂಥ ಕಹಿ ನೆನಪುಗಳಿರ್ಬೋದು, ನಕಾರಾತ್ಮಕ ಆಲೋಚನೆಗಳಿರ್ಬೋದು, ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮ ಮುಂದಿನ ಗುರಿಯತ್ತ ಮಾತ್ರ ನಮ್ಮ ಆಲೋಚನೆಯನ್ನು ಹರಿಸಬೇಕು. ಇಷ್ಟಿದ್ರೆ ಸಾಕ, ತಾಳ್ಮೆ ಬೇಡವಾ? ತಾಳ್ಮೆ ಮಾತ್ರ ಒಂದು ಲೆಕ್ಕದಲ್ಲಿ ಒಂದು ಪಟ್ಟು ಜಾಸ್ತಿ ಇದ್ರೇ ಒಳ್ಳೆಯದು. ಉದ್ಯಮದಲ್ಲಿ ರಾತ್ರೋರಾತ್ರಿ ಯಾವುದೇ ಕಾರಣಕ್ಕೂ ಯಶಸ್ಸು ಸಿಗೋದಿಲ್ಲ. ಸತತ ಪರಿಶ್ರಮ, ತಾಳ್ಮೆಯಿಂದ ಮಾತ್ರ ನಾವು ಮರಳಿ ಆ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯವಾಗುವಂಥದ್ದು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಉದ್ಯೋಗ ವ್ಯಾಪಾರ ಮಾಡಬೇಕಾದ್ರೆ ಧೈರ್ಯದಿಂದ ಮಾಡಬೇಕು. ಅದರಲ್ಲಿ ಹಾನಿ ಲಾಭ ಎಲ್ಲವೂ ಕೂಡ ಇರುತ್ತೆ. ಧೈರ್ಯದಿಂದ ವ್ಯಾಪಾರವನ್ನು ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯ. ಧೈರ್ಯಂ ಸರ್ವತ್ರ ಸಾಧನಂ ಎಂಬ ನಾಣ್ಣುಡಿಯಂತೆ ನಡಿಬೇಕು ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಬೇಗೂರ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ನಿಮ್ಮ ಮಾತು ಸತ್ಯ ಈರಣ್ಣ ಅವರೇ. ಈರಣ್ಣ ಜೇವೂರ ಅವರು ಸಂದೇಶವನ್ನು ಕಳಿಸಿಕೊಟ್ಟಿರೋದು. ಒಟ್ಟಾರೆ ಧೈರ್ಯ ಅನ್ನೋದು ಎಷ್ಟು ಮುಖ್ಯವೋ ಅದೇ ರೀತಿ ಪಾಸಿಟಿವ್ ವೈಬ್ಸ್ ಕೂಡ ನೀವು ಹಾಗೆ ಇಟ್ಕೋಬೇಕು. ಅದರೊಟ್ಟಿಗೆ ತಾಳ್ಮೆ ಮಾತ್ರ ಬಿಡಬಾರದು.

ಹೌದೌದು, ಉದ್ಯಮದಲ್ಲಿ ಈ ರೀತಿಯ ಹೂವಿನ ಬೀಡನ್ನು ನೀವು ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇಲ್ಲೆಲ್ಲವೂ ಕೂಡ ಕಲ್ಲು ಮುಳ್ಳಿನ ಹಾದಿ ಅಂತ ಏನ್ ಹೇಳ್ತಾರೆ ಹಾಗೆ ಇರುತ್ತೆ. ಹಾಗಾಗಿ ಯಾವಾಗ ಬೀಳ್ತೀವಿ, ಯಾವಾಗ ಹೇಳ್ತೀವಿ ಅನ್ನೋದ್ರ ಅರಿವಿಲ್ಲದೆ ಒಂದೇ ರೀತಿಯದಲ್ಲಿ ನಾವು ಕಾಯ್ದುಕೊಂಡು ಹೋಗೋದಿದೆಯಲ್ಲ ಯಶಸ್ಸನ್ನ, ಅದು ಬಹಳನೇ ಕಷ್ಟ. ಹಾಗಾಗಿ ಒಂದು ಸಲ ನಾವು ಬಿದ್ದ ಮೇಲೆ ಮತ್ತೆ ಯಶಸ್ಸಿನ ಹಾದಿಯನ್ನ ಹಿಡಿಬೇಕು ಅಂತ ಹೇಳಿದ್ರೆ ಮತ್ತೆ ದೊಡ್ಡ ಹೂಡಿಕೆ ಮಾಡೋದಕ್ಕಿಂತ ಸಣ್ಣ ಮಟ್ಟದಲ್ಲಿ ಮತ್ತೆ ಉದ್ಯಮವನ್ನ ಮರು ಆರಂಭ ಮಾಡೋದು ಒಂದು ಲೆಕ್ಕದಲ್ಲಿ ತುಂಬಾನೇ ಒಳ್ಳೆಯದು. ಬಂಡವಾಳ ಮತ್ತೆ ದೈನಂದಿನ ಖರ್ಚುಗಳ ಮೇಲೆ ಕಟ್ಟುನಿಟ್ಟಾದಂತ ನಿಯಂತ್ರಣ ಕೂಡ ನಾವು ಇಟ್ಕೊಳ್ಬೇಕು. ಅಗತ್ಯಕ್ಕಿಂತ ಹೆಚ್ಚು ಸಾಲ ಮಾಡಿ ಮತ್ತೆ ಬಂಡವಾಳ ಹಾಕುವಂತ ಕೆಲಸ ಮಾಡಬಾರದು. ನಿಮ್ಮ ಹೊಸ ಯೋಜನೆಯ ಜೊತೆಗೆ ಪರಿಸ್ಥಿತಿ ಏನಾದರೂ ಕೈ ಕೊಟ್ಟರೆ ಬಳಸೋದಕ್ಕೆ ಒಂದು ಪರ್ಯಾಯ ಯೋಜನೆಯನ್ನು ಕೂಡ ಸಿದ್ಧವಾಗಿಟ್ಕೊಳ್ಬೇಕು, ಪ್ಲಾನ್ ಬಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಸೊ ಒಂದು ಸಲ ಸೋತು ಮತ್ತೆ ನಾವು ಗೆಲುವಿನ ಹಾದಿ ಹಿಡಿಯುವಾಗ ಬರೀ ಪ್ಲಾನ್ ಎ ಮಾತ್ರವಲ್ಲ, ಪ್ಲಾನ್ ಬಿ ಕೂಡ ನಿಮ್ಮ ಹತ್ರ ಸಿದ್ಧವಾಗಿದ್ರೆ ಒಳ್ಳೆಯದು. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹೌದೌದು, ಉದ್ಯಮದಲ್ಲಿ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ, ಯಾಕಂದ್ರೆ ತಾಳಿದವನು ಬಾಳಿಯಾನು ಅನ್ನೋ ಮಾತಿಲ್ವೇ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಯಾವುದೇ ಉದ್ಯೋಗ ಅಥವಾ ಕೆಲಸ ಮಾಡುವಾಗ ಧೈರ್ಯ ಆತ್ಮವಿಶ್ವಾಸ ಬಹಳನೇ ಮುಖ್ಯ. ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವುದು ಶ್ರಮ ವಹಿಸಿ ಕೆಲಸ ಮಾಡುವುದು ಉದ್ಯೋಗಂ ಸರ್ವತೋ ಲಕ್ಷಣಂ. ಈಗ ಸೊ ಕೆಲಸ ಮಾಡೋದು, ಯಶಸ್ಸು ಕಾಣಲು ಧೈರ್ಯದಿಂದ ಹೆಜ್ಜೆ ಇಡೋದು ಅತ್ಯಗತ್ಯ. ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಆಹಾ, ಎಂಟು ಚೆನ್ನಾಗಿದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಿದ್ದಾರೆ ವಿಶ್ವನಾಥ್ ಬಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ನಿಮ್ಮ ಸಂದೇಶ ಕೂಡ ನಮ್ಮನ್ನು ತಲುಪಲಿ. ಒಮ್ಮೆ ಸೋತ ನಂತರ ಉದ್ಯಮದಲ್ಲಿ ಮತ್ತೆ ಯಶಸ್ಸಿನ ಹಾದಿ ಹಿಡಿಯೋದು ಹೇಗೆ? ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ ಒಂದು ವಿಷಯ ಹೇಳ್ತೀನಿ ಕೇಳೋ, ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ

0: ಹಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಮ್ಯೂಸಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. ಉದ್ಯಮದಲ್ಲಿ ಒಂದು ಸಲ ಸೋಲು ಕಂಡ ಮೇಲೆ ಮತ್ತೆ ನಾವು ಯಶಸ್ಸಿನ ಹಾದಿಯನ್ನು ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಯಾರ ಮಾತು ಕೇಳೋದಿಲ್ಲಪ್ಪ, ಯಾರ ಸಲಹೆ ಸೂಚನೆ ನನಗೆ ಬೇಕಾಗಿಲ್ಲಪ್ಪ ಅನ್ನೋಂಥ ಧೋರಣೆ ಇದ್ರೆ ಬಹಳನೇ ಕಷ್ಟ. ಹಾಗಾಗಿ ಪರಿಣಿತರ ಅಥವಾ ಮಾರ್ಗದರ್ಶಕರ ನೆರವನ್ನು ಪಡೆಯೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ. ನಿಮ್ಮ ಉದ್ಯಮದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಅನುಭವ ಇರುವಂಥ ಹಿರಿಯ ಉದ್ಯಮಿಗಳಿರ್ಬೋದು ಅಥವಾ ಮೆಂಟರ್ಸ್ ಮಾರ್ಗದರ್ಶಕರಿರ್ಬೋದು, ಅವರ ಸಲಹೆಗಳನ್ನು ಆಗಾಗ್ಗೆ ಪಡೆದುಕೊಂಡು ಮುನ್ನುಗ್ತಾ ಹೋದರೆ ಬಹುಶಃ ಸೋಲು ಅನ್ನೋದು ನಮ್ಮಿಂದ ಒಂದು ಹೆಜ್ಜೆ ದೂರದಲ್ಲೇ ನಿಲ್ಲುತ್ತೆ. ಅಷ್ಟೇ ಅಲ್ಲ, ನಿಮ್ಮ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳುವಂತಹ, ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವಂಥ ನಂಬಿಕಸ್ಥ ನುರಿತ ತಂಡವನ್ನ ನಿಮ್ಮ ಜೊತೆ ಇಟ್ಕೊಳ್ಳೋದೂ ಕೂಡ ಯಶಸ್ಸಿನ ಹಾದಿಗೆ ನೆರವಾಗತ್ತೆ. ಹಾಗಾಗಿ ನಿಮ್ಮ ಸುತ್ತ ಇರೋವಂಥವರು, ನಿಮ್ಮ ಟೀಮ್ ಬಹಳನೇ ಮುಖ್ಯ ಆಗತ್ತೆ ಯಶಸ್ಸಿನ ಹಾದಿಯಲ್ಲಿ ನೀವು ಸಾಗಬೇಕು ಅನ್ನೋದಾದರೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಲಾಭ ನಷ್ಟ ಇದ್ದದ್ದೇ. ಲಾಭ ಆದಾಗ ಖುಷಿಯಾಗೋದು, ನಷ್ಟ ಆದಾಗ ಬೇಜಾರು ಮಾಡಿಕೊಡೋದು, ಕೆಲಸನೇ ಬಿಟ್ಬಿಡೋದು ಸರಿಯಲ್ಲ. ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದದ್ದೇ, ಕೆಲಸ ಅಂದಮೇಲೆ ಲಾಭ ನಷ್ಟ ಇದ್ದದ್ದೇ. ನಷ್ಟ ಆದಾಗ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಸರಿಪಡಿಸಿಕೊಂಡು ನಮ್ಮ ಕೆಲಸದಲ್ಲಿ ಯಶಸ್ಸು ಕಾಣೋ ಕಡೆ ನಾವು ಗಮನ ಕೊಡಬೇಕು ಅಂತ ಹೇಳಿ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮುಧೋಳ ತಾಲೂಕಿನ ಅಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನು ಕಳಿಸಿ, ನಮ್ಮ ಕಡೆ ಹಣದ ಆಸೆಗೆ ಕಡಿಮೆ ಕೆಲಸವನ್ನು ಮಾಡಿಕೊಡ್ತಾ ಇದ್ರು, ಅದನ್ನು ಗಮನಿಸಿ ಒಳ್ಳೆಯ ಕೆಲಸ ಕೊಡ್ತಾ ಇದ್ದದನ್ನು ಜನ ಈಗ ತಿರುಗಿ ನೋಡ್ತಾ ಇದ್ದಾರೆ ಆ ಕಡೆ. ಸೊ ಹಾಗಾಗಿ ನಾವು ಕೆಲಸ ಕಳಪೆ ಮಾಡಿದ್ವಿ ಅಂದಾಗ ಸೋಲು ನಮ್ಮದಾಗತ್ತೆ, ಅದೇ ನಾವು ಕ್ವಾಲಿಟಿ ವರ್ಕನ್ನು ಕೊಡ್ತಾ ಇದ್ದೀವಿ ಅಂದಾಗ ನಿಜಕ್ಕೂ ಗೆಲುವು ಅನ್ನೋದು ನಮ್ಮ ಹತ್ರ ಬರುತ್ತೆ ಅಂತ ಹೇಳಿ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
0: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ, ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಮುಂದೆ ಮುಂದೆ ನಡೆವ ಎಂದು ಒಮ್ಮೆ ಬಿದ್ವೆ ಎಂದ ಮಾತ್ರಕ್ಕೆ ಮತ್ತೆ ಹೆಜ್ಜೆ ಇಡಬಾರ್ದು ಅಂತೇನಿಲ್ಲ. ಒಂದು ಸಲ ಸೋಲನ್ನ ಕಂಡ ಮೇಲೂ ಮತ್ತೆ ಯಶಸ್ಸಿನ ಹಾದಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಆ ಹೆಜ್ಜೆಗಳನ್ನ ಅಚ್ಚುಳಿಯದಂತೆ ಮುದ್ರಿಸಿ ಮುಂದೆ ಸಾಗಬಹುದು. ಲೋಕಪ್ರಸಿದ್ಧ ಉದ್ಯಮಿಯಾದಂತ ಹೆನ್ರಿ ಫೋರ್ಡ್ ಏನ್ ಹೇಳ್ತಾರೆ ಗೊತ್ತಾ, ಸೋಲು ಅನ್ನೋದು ಮತ್ತೊಮ್ಮೆ ಹೆಚ್ಚು ಬುದ್ಧಿವಂತಿಕೆಯಿಂದ ಪ್ರಾರಂಭಿಸೋದಕ್ಕೆ ಸಿಗುವಂತ ಒಂದು ಉತ್ತಮ ಅವಕಾಶ ಅಂತ ಹೇಳಿ. ಹಾಗಾಗಿ ಮತ್ತೆ ಮತ್ತೆ ಹೊಸ ಹೊಸ ಅವಕಾಶಗಳು ನಮಗೆ ಸಿಗಬೇಕು, ಅದು ಇನ್ನಷ್ಟು ಬುದ್ಧಿವಂತಿಕೆಯಿಂದ ಮತ್ತಷ್ಟು ಉದ್ಯಮವನ್ನು ಬೆಳೆಸಬೇಕು ಅಂತ ಹೇಳಿದಾಗ ಆಗಾಗ್ಗೆ ಇಂಥದ್ದೊಂದು ಸಣ್ಣ ಸಣ್ಣ ಸೋಲನ್ನು ಅನುಭವಿಸಬೇಕಂತೆ. ಹಾಗಾಗಿ ಸೋಲು ಅನ್ನೋದು ಭಯ ಹುಟ್ಟಿಸುವಂಥದ್ದು, ನಿರಾಸೆ ಬರೆಸುವಂಥದ್ದು ಅಲ್ಲ, ಅದು ಪಾಠವನ್ನು ಕಲಿಸುವಂಥ ಹೆಜ್ಜೆ. ಇದಾಗಿತ್ತು ಇವತ್ತಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಹಾಡುಗಳನ್ನು ಮೆಚ್ಚಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳಿದ್ದಾರೆ ಹೆಬ್ಬಾಳದ ರಮೇಶ್ ಅವರು. ನಿಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಕಾರ್ಯಕ್ರಮ ಇಷ್ಟವಾಗಿದೆ, ಹಾಡುಗಳು ಕೂಡ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಹೊರಡ್ತಾ ಇದ್ದೀನಿ ಸ್ಟುಡಿಯೋಯಿಂದ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

101.8 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:38 ಈಗ ಚಿತ್ರಗೀತೆಗಳು.

0: LIC Index Plus 2500 ರೂಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಯೊಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. LIC ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
5: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
10: ಆಕಾಶವಾಣಿ
12: ಆಕಾಶವಾಣಿ
0: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
11: ಆರಂಭದಲ್ಲಿ ಕೇಳಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಅಂಜನಿ ಪುತ್ರ ಚಿತ್ರದ ಗೀತೆ.

0: ಸುರೇಶ್ ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕುನಾಲ್ ಗಂಜಾವಾಲ ಅವರ ಧ್ವನಿಯಲ್ಲಿ ಕೇಳಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಧನುಷ್ ಅವರ ಧ್ವನಿಯಲ್ಲಿ ವಜ್ರಕಾಯ ಚಿತ್ರದ ಗೀತೆಯನ್ನು ಹೇಳ್ತಾ ಇದ್ರಿ. ಇನ್ನು ಮುಂದೆ ಬಿಂದಾಸ್ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ. ಸಮಯ 5:30 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್. ಕೇಳುಗರೆ, ಈಗ ವೇಳೆ 5:30:15. ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುಪಿಎ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾ

0: ಬಂಧಕರು. ನಡೆಸಿಕೊಡುತ್ತಾರೆ ನಾರಾಯಣ ಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
1: ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಯುಪಿಐ ಹೊಸ ಮಾರ್ಗಸೂಚಿ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
2: ನಮಸ್ಕಾರ
1: ಸರ್. ಈಗ ಭಾರತೀಯ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಯುಪಿಐ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ. ಕಳೆದ 10 ವರ್ಷಗಳ ಹಿಂದೆ ಅಂದರೆ 2016 ಆರಂಭವಾದಂತಹ ಒಂದು ನಮ್ಮ ಭಾರತೀಯ ರಿಯಲ್ ಟೈಮ್ ಹಣ ಪಾವತಿ ಇಂಟರ್ಫೇಸ್ ಇದು. ಆ 2016 ಹೋಲಿಸಿದ್ರೆ ಈಗ ನಮ್ಮ ಪಾವತಿ ಪ್ರಮಾಣ 12,000 ಪಟ್ಟು ಹೆಚ್ಚಾಗಿದೆ. 700 ಹೆಚ್ಚು ಬ್ಯಾಂಕ್ಗಳ ಜೊತೆ ಈ ಯುಪಿಐ ಜೋಡಣೆಯಾಗಿದೆ. ಜಗತ್ತಿನ ಶೇಕಡ 49% ರಿಯಲ್ ಟೈಮ್ ಪಾವತಿ ಯುಪಿಐನಲ್ಲಿ ಆಗ್ತಾ ಇದೆ. ಇದು ಜಗತ್ತಿನ ಅತಿ ಬೃಹತ್ತಾದ ರಿಯಲ್ ಟೈಮ್ ಹಣ ಪಾವತಿ ವೇದಿಕೆಯಾಗಿ ಈಗ ಹೊರಹೊಮ್ಮಿದೆ. ಈ ಸಾಧನೆ ಬಗ್ಗೆ ತಾವು ವಿವರ ಕೊಡಬಹುದಾ?
2: ಖಂಡಿತ ವೀರನಾರಾಯಣ ಅವರೇ. ಈ ಯುಪಿಐ ಅಂತ ಏನಿದೆ ಅದು NPCI ಮತ್ತೆ RBI ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಾ ಇದೆ. April 2016 ಶುರುವಾದ ಇದು, ಆ ವರ್ಷ ಬರೇ 314 ಲಕ್ಷ ಕೋಟಿ ವಹಿವಾಟು ಆಗ್ತಾ ಇದೆ ಈಗ 2026 ಫೈನಾನ್ಷಿಯಲ್ ಇಯರ್ ಅಲ್ಲಿ. ಮತ್ತೆ ಡೈಲಿ ಒಂದು 66 ಕೋಟಿ ವ್ಯವಹಾರಗಳಾಗ್ತಾ ಇದೆ, ಅಂದ್ರೆ ಪಾವತಿಗಳಾಗ್ತಾ ಇದಾವೆ. ಜಾಗತಿಕ ಹಂಚಿಕೆ ಬಗ್ಗೆ ಹೇಳೋದಾದ್ರೆ ರಿಯಲ್ ಟೈಮ್ ಪಾವತಿಗಳಲ್ಲಿ ನೀವು ಹೇಳಿದಾಗಲೇ ಆಗ್ಲೇ 49% ನಾವು ಕವರ್ ಮಾಡ್ತಾ ಇದೀವಿ. ಈ ಯುಪಿಐಯಲ್ಲಿ 55 ಕೋಟಿ ಯೂಸರ್ಸ್ ಇದಾರೆ. ನಮ್ಮಲ್ಲಿ 145 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಹೆಚ್ಚು ಕಮ್ಮಿ 1/3 ಆಕ್ಟಿವ್ ಯೂಸರ್ಸ್ ಇದಾರೆ ಇಂಡಿಯಾದಲ್ಲಿ ಅಂತ ಅನ್ಕೊಬಹುದು. ಆದ್ರೆ ಇದೇ ಬ್ರೆಜಿಲ್ ಅಲ್ಲಿ 90% ಇದೆ. ಹಾಗಾಗಿ ನಾವು ಇನ್ನು ಮಾಡೋದು ಸುಮಾರು ಇದೆ. ಇದಷ್ಟೇ ಅಲ್ಲ, ಇವನ್ ಯುಪಿಐ ಅಂತಾರಾಷ್ಟ್ರೀಯ ವಿಸ್ತರಣೆಯ ಒಂದು ಪ್ರಾಜೆಕ್ಟ್ನಲ್ಲಿ 11 ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭೂತಾನ್, ನೇಪಾಳು, ಈ ರೀತಿ
1: ಸಿಂಗಾಪುರ್
2: ಹೌದು,
1: ಫ್ರಾನ್ಸ್
2: ಅಲ್ಲಿಂದೆಲ್ಲ ನೀವು ರುಪಿಯನ್ನ ಕಳಿಸ್ಬೇಕು ಇಲ್ಲಿಗೆ ಅಂತ ಹೇಳಿದ್ರೆ ಯುಪಿಐ ಮುಖಾಂತರನೇ ನೀವು ಉಪಯೋಗಿಸಬಹುದು. ಇದಷ್ಟೇ ಅಲ್ಲ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಹೇಳ್ತೀವಿ ಅಥವಾ ಹಣಕಾಸು ಒಳಗೂಡಿಕೆ, ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲಿ QR ಕೋಡ್ಗಳು ಎಲ್ಲೆಲ್ಲೂ ಸಹ ತಾವು ನೋಡೇ ಇರ್ತೀರಾ. ಸೊ ಹಾಗಾಗಿ ಇದೊಂದು ಕ್ರಾಂತಿ ಅಂತಾನೆ ಹೇಳ್ಬಹುದು, ವ್ಯಾಪಾರ ಕ್ರಾಂತಿ ಅಂತ ಹೇಳ್ಬಹುದು. ಚಹಾ ಅಂಗಡಿ, ತರಕಾರಿ ಅಂಗಡಿ, ಮತ್ತೆ ನಾವು ದೊಡ್ಡ ದೊಡ್ಡ ವಿಷಯವಾಗಿ ಹೇಳೋದಾದ್ರೆ ಇದನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಒಂದ್ ರೀತಿ ಇನ್ಫ್ರಾಸ್ಟ್ರಕ್ಚರೇ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಭಾರತದ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಇದೆ ಇದಕ್ಕೆ. IMF, ವರ್ಲ್ಡ್ ಬ್ಯಾಂಕ್ ಈ ರೀತಿಯವರೆಲ್ಲ ಬಂದು ರೆಕಗ್ನೈಸ್ ಮಾಡಿದ್ದಾರೆ. ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು 10-15 ಡೆಲಿಗೇಷನ್ ಬರ್ತಾ ಇರುತ್ತೆ ನಮ್ಮ RBI ಕಲೀಲಿಕ್ಕೆ ಹೇಗೆ ನಾವು ಅದನ್ನ ಬಳಸಬಹುದು ಅಂತೇಳಿ. ಹಾಗಾಗಿ ಸಾಧನೆ ಬಹುಶಃ ಇಡೀ ಭಾರತದ ಜನಗಳಿಗೆಲ್ಲ ಉಪಯೋಗದಲ್ಲೇ ಅವ್ರು ಕಂಡುಕೊಂಡಿದ್ದಾರೆ ಅಂತ ನನ್ನ ಭಾವನೆ.
1: ಸರ್, ಈಗ ಯುಪಿಐನ ಹೊಸ ಮಾರ್ಗಸೂಚಿಯನ್ನ ಇತ್ತೀಚೆಗೆ ಪ್ರಕಟಿಸಲಾಗಿದೆ. ಈ ತಿಂಗಳ 15 ಈ ಗೈಡ್ಲೈನ್ಸ್ ಜಾರಿಯಾಗುತ್ತೆ ಅಂತ ಪ್ರಕಟಣೆ ಹೇಳುತ್ತೆ. ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ಮಧ್ಯಮ ಹಾಗೂ ಬೃಹತ್ ವಾಣಿಜ್ಯ ವ್ಯವಹಾರ ನಡೆಸುವವರಿಗೆ 2,000 ಹೆಚ್ಚು ವಹಿವಾಟು ಮಾಡಿದ್ರೆ ಅದು MDR ಅಥವಾ ನಾವೇನು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೀವಿ ಅದು ಅನ್ವಯ ಆಗುತ್ತೆ ಅನ್ನುವುದು ಆ ನ್ಯೂ ಗೈಡ್ಲೈನ್ಸ್ನ ಮುಖ್ಯವಾದ ಅಂಶ. ಈ ಬಗ್ಗೆ ವಿವರ ಕೊಡಬಹುದಾ?
2: ಖಂಡಿತ. ಈ ಒಂದು ಗೈಡ್ಲೈನ್ ಏನು ಬಂದಿದೆ 15 ಚಾಲೂ ಆಗೋಕ್ಕೆ ಹೊರಟಿದೆ. ಆದರೆ ಸುಮಾರು ಕನ್ಫ್ಯೂಷನ್ ಇದೆ ನಮ್ಮ ಸಾಮಾನ್ಯ ಜನರಲ್ಲಿ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಇದನ್ನು ಏನು ಸ್ಕೀಮ್ ಬಗ್ಗೆ ಒಂದು ಸಮ್ಮರಿ ಫಾರ್ಮಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ಈ ಹೊಸ UPI ಮಾರ್ಗಸೂಚಿ ಪ್ರಕಾರ 2026 2,000 ಹೆಚ್ಚಿನ ಪರ್ಸನ್ ಟು ಮರ್ಚೆಂಟ್, ಅಂದರೆ ಏನು ವ್ಯವಹಾರದಲ್ಲಿ ಏನು ದುಡ್ಡು ಕಳಿಸ್ಬೇಕಾಗತ್ತೆ ಬೇರೆ ಒಬ್ಬರಿಗೆ, ಅದರಲ್ಲಿ ಮಾತ್ರ MDR ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ವಯ ಆಗುತ್ತೆ. ಅಂದರೆ ನಾನು ನೀವು 1 ಅಥವಾ 10 ಕಳಿಸ್ಕೊಂಡ್ರೆ ಪರಸ್ಪರ ಅದಕ್ಕೆ ಯಾವುದೇ ಒಂದು MDR ಅಥವಾ ಕಮಿಷನ್ ಅಥವಾ ರೇಟ್ ಏನು ಚಾರ್ಜಸ್ ಏನು ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ಸಾಮಾನ್ಯ ವಾಣಿಜ್ಯ ವ್ಯವಹಾರ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ 0.4% MDRನ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದು ಏನು ಗರಿಷ್ಠ ಒಂದು 300 ಜಾಸ್ತಿ ಅಂದರೆ 75,000 ನೀವು 300 0.4% ಕಟ್ಟಬೇಕಾಗತ್ತೆ. 75,000 ನಂತರ ಅದು 300 ಆಗಿರುತ್ತೆ. 2 ಮಾಡಿ 1 ಮಾಡಿ ಏನಾದರೂ ಮಾಡಿದ್ರು. ಇದಲ್ಲದೇನೆ ಈ ರೈಲ್ವೆ, ಇಂಧನ, ಟೆಲಿಕಾಮು, ಇನ್ಶೂರೆನ್ಸು, ಏನೋ ಮತ್ತೆ ಅಗ್ರಿಕಲ್ಚರ್ ಇನ್ಪುಟ್ಸು, ಈ ರೀತಿಗೆಲ್ಲ ಏನು ಮಾಡಿದ್ದಾರೆ ಅದರಲ್ಲೆಲ್ಲ ಮಾರ್ಜಿನ್ ತುಂಬ ಕಮ್ಮಿ. ಹಾಗಾಗಿ ಮರ್ಚೆಂಟು ರೈಲ್ವೇಸು, ಇಂಧನ, ಟೆಲಿಕಾಮ್ ಏನಿದೆ ಅಥವಾ ಪೆಟ್ರೋಲಿಯಂ ಇದರಲ್ಲೆಲ್ಲ ಫ್ಲಾಟ್ 5 ಅಷ್ಟೇ. ಅದರಲ್ಲೇನು 0.4% ಅಂತ ಏನಿಲ್ಲ, ಸಿಂಪ್ಲಿ 5 ಕೊಡಬೇಕಾಗತ್ತೆ ಅವರು. ಆಯ್ತಾ? ಮತ್ತೆ ಈ ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಮುಂದೆ ನಾವು ಡಿಸ್ಕಸ್ ಮಾಡೋರು ಇದ್ದೀವಿ. ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಡೀಟೇಲ್ ಆಗಿ ಅದು ಹೇಳಬೇಕಾಗತ್ತೆ. ಸೊ ಪರ್ಸನ್ ಟು ಪರ್ಸನ್ ವ್ಯವಹಾರಗಳು ಯಾವಾಗಲೂ ಸಹ ಉಚಿತ. ಮತ್ತೆ ಇನ್ನೊಂದು ಏನೊಂದು ಕನ್ಫ್ಯೂಷನ್ ಅನ್ನತ್ತೆ,

0: ಹೇಳಿದ್ರೆ ಈ ಎಂ ಡಿ ಆರ್ ಅಂತ ಏನ್ ಹೇಳ್ತೀವಿ ಅದು ಕಸ್ಟಮರ್ ಮೇಲೆ ಬರೋದಿಲ್ಲ, ವರ್ತಕರ ಮೇಲೆ ಬರುತ್ತೆ. ಏನು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಏನು ಉಪಯೋಗಿಸ್ತೀರಾ, ಸ್ವೈಪ್ ಮಾಡ್ತೀರಾ ಪಾಸ್ ಮಿಷಿನ್ ಅಲ್ಲಿ, ಅವಾಗ ಅವ್ರು 1% 2% ಇಂದ ಈಗ ಪ್ರೆಸೆಂಟ್ಲಿ ಕಟ್ಕೊಂಡು ಹೋಗ್ತಾ ಇದಾರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾರು ಮರ್ಚೆಂಟ್ಗಳು. ಇದು ಸಹ 0.4% ಅಂತ ಹೇಳಿದ್ರೆ 100 ರೂಪಾಯಿಗೆ 40 ಪೈಸೆ ಬಿತ್ತು ಆಯ್ತಾ. ಈ ಒಂದು 40 ಪೈಸೆ 100 ರೂಪಾಯಿಗೆ ಅದನ್ನ ಕಟ್ಟೋರು ಮರ್ಚೆಂಟ್ಗಳು. ಕಸ್ಟಮರ್ಗೆ ಪಾಸ್ ಆನ್ ಮಾಡಬಾರ್ದು ಅಂತಲೂ ಸಹ ಎನ್ ಪಿ ಸಿ ಅವರು ಗೌರ್ಮೆಂಟ್ ಆಫ್ ಇಂಡಿಯಾದವರು ಡಿಸಿಷನ್ ತಗೊಂಡಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದೇನಪ್ಪ ಯಾಕೆ ಈ ತರ ಇದು ಪುಸ್ತಕ ಬಂದಿದೆ ಅಂತ ಹೇಳಿದ್ರೆ, ನಾವು ಒಂದ್ ರೀತಿ ಸಸ್ಟೈನಬಲ್ ಮಾಡೆಲ್ ಅಂತ ಹೇಳ್ತಾರೆ ಅದಕ್ಕೆ. ಸಸ್ಟೈನಬಲ್ ವಾಟ್ ಎವರ್ ದ ಮಾಡೆಲ್ ದಟ್ ಶುಡ್ ಬಿ ಸಸ್ಟೈನಬಲ್. ಹಾಗಾಗಿ ಇದು ಸಸ್ಟೈನಬಲ್ ಮಾಡೆಲ್ ಬೇಕು ನಮಗೆ ಇಂಡಿಯಾಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಸೈಬರ್ ಸುರಕ್ಷತೆ ಒಂದು ದೊಡ್ಡ ಒಂದು ಪೀಡುಗಾಗಿದೆ, ಮತ್ತೆ ಇನ್ನೋವೇಷನ್ ಹೊಸ ಹೊಸ ಐಟಮ್ಗಳು ಬರಬೇಕು. ಈ ಉದಾಹರಣೆಗೆ ನೋಡಿ, ರೂಪೇ ಅವರು ಕ್ರೆಡಿಟ್ ಕಾರ್ಡ್ನಲ್ಲೇ ಯು ಪಿ ಐಗೆ ನೀವು ಜೋಡಿಸ್ಬೋದು, ದುಡ್ಡು ಇಲ್ಲ ಅಂತ ಹೇಳಿದ್ರು ಕ್ರೆಡಿಟ್ ಕಾರ್ಡ್ ಮಾಸ್ಟರ್ ಕಾರ್ಡ್ ವೀಸಾ ಕಾರ್ಡ್ ಅನ್ನ ನೀವು ಯು ಪಿ ಐ ಮಾಡೋಕ್ಕಾಗಲ್ಲ, ಆದರೆ ರೂಪೇ ಕ್ರೆಡಿಟ್ ಕಾರ್ಡನ್ನ ನೀವು ಬಹುಶಃ ಯು ಪಿ ಐ ಅಲ್ಲೂ ಉಪಯೋಗಿಸ್ಬೋದು. ಮತ್ತೆ ಏನು ಸಾಮಾಜಿಕ ಸಮತೋಲನ ಅಂತ ಹೇಳ್ತೀವಿ, ಸಾರ್ವಜನಿಕ ಸೇವೆಗಳಲ್ಲಿರ್ಬೋದು, ರೈಲ್ವೆ ಇಂದಿನ ಕಡಿಮೆ ವೆಚ್ಚದಲ್ಲಿ ಡಿಜಿಟಲ್ ಪಾವತಿ ಸ್ವೀಕರಿಸೋಕ್ಕೆ ಅವಕಾಶ ಇದೆ. ಇದು ಒಂದು ರೀತಿ ನಾನು ಬಹುಶಃ ಸಮ್ಮರಿ ಫಾರ್ಮ್ ಅಲ್ಲಿ ಇದನ್ನ ನಾನು ಹೇಳಿದ್ದೀನಿ, ಮುಂದೆ ನೋಡೋಣ.
1: ತಾವು ಹೇಳದ ಹಾಗೆ ಇದು ವೈಯಕ್ತಿಕವಾಗಿ ನಾವು ಸ್ನೇಹಿತರು ಅಥವಾ ಯಾರಿಗೆ ಆಗಲಿ ಪರ್ಸನಲ್ ಆಗಿ ನಾವು ಯಾವುದೇ ಎಷ್ಟೇ ಮೊತ್ತದ ಹಣವನ್ನು ಡಿಜಿಟಲ್ ಯು ಪಿ ಐ ಮೂಲಕ ಪಾವತಿ ಮಾಡಿದ್ರೆ ಯಾವುದೇ ಇದರಲ್ಲಿ ಎಂ ಡಿ ಆರ್ ಆಗಲಿ ಅಥವಾ ಯಾವುದೇ ಶುಲ್ಕ ಆಗಲಿ ಇದಕ್ಕೆ ವಿಧಿಸಲಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಣ್ಣ ವರ್ತಕರು ಅಂದರೆ ಮಾಸಿಕ 100,000 ಕಡಿಮೆ ವ್ಯವಹಾರ ನಡೆಸುವಂತಹ ವರ್ತಕರ ಮೇಲೆ ಕೂಡ ಇದು ಯಾವುದೇ ರೀತಿಯ ಎಂ ಡಿ ಆರ್ ಅನ್ವಯ ಆಗೋದಿಲ್ಲ. ಮಧ್ಯಮ ಮತ್ತು ದೊಡ್ಡ ವರ್ತಕರು ಅಂದರೆ ಮಂತ್ಲಿ 100,000 ಹೆಚ್ಚಿನ ವಹಿವಾಟೇನು ನಡೆಸ್ತಾರೆ ಅವರ ಒಂದು ವಹಿವಾಟಿನ ಮೇಲೆ ಕೇವಲ 0.4% ತಾವು ಹೇಳಿದ ಹಾಗೆ ಅದು 2,000 ರೂಪಾಯಿಗಿಂತ ಹೆಚ್ಚಿನ ಒಂದು ಪಾವತಿಗೆ ಅದು ಅನ್ವಯ ಆಗುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಅದರಲ್ಲೂ ಕೂಡ ಗರಿಷ್ಠ 300 ರೂಪಾಯಿ ಒಂದು ಕ್ಯಾಪ್ ಮಾಡಿದ್ದಾರೆ ಅನ್ನುವ ಒಂದು ವಿಷಯವನ್ನು ತಾವು ಹೇಳಿದಿರಿ. ಸರ್, ಈಗ ಮ್ಯೂಚುವಲ್ ಫಂಡ್ಸು, ಸೆಕ್ಯೂರಿಟೀಸು, ಸ್ಟಾಕ್ ಬ್ರೋಕರ್ಸ್ ಮತ್ತು ಡೀಲರ್ಸ್ ಇಲ್ಲಿ ಇದ್ರ ಮೇಲೆ ಕೂಡ ಒಂದು ಎಮ್ ಡಿ ಆರು 0.02% ವಿಧಿಸಲಾಗುತ್ತೆ ಅನ್ನುವ ಒಂದು ಅಂಶ ಮಾರ್ಗಸೂಚಿನಲ್ಲಿ ಇದೆ. ಈ ಬಗ್ಗೆ ತಾವು ಮತ್ತಷ್ಟು ವಿವರ ಕೊಡಬಹುದಾ? ಹಾಗೆಯೇ ಈ ಒಂದು ಅಂಶ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ ಮೇಲೆ ಯಾವ ರೀತಿಯಾದರೂ ಪ್ರಭಾವ ಬೀರಬಹುದಾ?
0: ಇದು ಒಳ್ಳೆ ಪ್ರಶ್ನೆ. ಇದು ಬದಲು ಉತ್ತರ ಕೊಡಕ್ಕೆ ಬದಲು ನೀವು 1,00,000 ಅಂತ ಏನು ಹೇಳಿದ್ರಿ, ಅದು ಒಂದು ಒಳ್ಳೆ ರಿಲೀಫ್. ಬದಲು ಸಣ್ಣ ವ್ಯಾಪಾರಿಗಳಿಗೆ 2,000 ಒಂದ್ಸಲ ಪೇಮೆಂಟ್ ಮಾಡಲಿಕ್ಕೆ ಏನು ಇದಿರೋದಿಲ್ಲ ಎಮ್ ಡಿ ಆರ್. ಅದಷ್ಟೇ ಅಲ್ಲ, 2,000 ಮೇಲೆ ಇದ್ರೂ ಸಹ 1,00,000 ಅವರಿಗೆ ಈ ಎಂ ಡಿ ಆರ್ ಇರೋದಿಲ್ಲ. ಎಂ ಪಿ ಸಿ ಅವರು ಯಾವ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು, ಹಣ್ಣು ತರಕಾರಿ ಮಾರೋರು, ಹೂವ ಮಾರೋರು, ಅವರಿಗೆಲ್ಲ 1,00,000 ಅದು ಅನ್ವಯ ಆಗೋದಿಲ್ಲ. ಅದು ಸಹ ಅದನ್ನ ಕೊಟ್ಟಿರೋದ್ರಿಂದ ಅದು ಸಹ ಒಳ್ಳೆ ರಿಲೀಫ್ ಅಂತ ನಾನು ಅನ್ಕೊಂತೀನಿ. ಇನ್ನು ಈ ಸ್ಟಾಕ್ ಮಾರ್ಕೆಟಿಗೆ ಬರೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕರ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು. ಅದು ಸಹ ಒಂದು ರೀತಿ ಪಾವತಿ ಯು ಪಿ ಐ ಉಪಯೋಗಿಸ್ಕೊಂಡೆ ನಾವೆಲ್ಲ ಮಾಡ್ತಾ ಇದೀವಿ. ಇವಾಗ ಅದು ಸಹ ಫ್ರೀ ಇದೆ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಬ್ರೋಕರ್ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ, ಬ್ಯಾಂಕಿಂಗ್ ಅಕೌಂಟ್ ಇನ್ನೊಂದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇದೆ. ಉದಾಹರಣೆಗೆ ಹೆಸರೇ ತಗೊಳ್ಳೋದಾದ್ರೆ ಜೆರೋದ ಅಂತ ಇದೆ ಅನ್ಕೊಳ್ಳಿ, ಅದು ಗ್ರೋ ಅಂತ ಇದೆ. ಅವ್ರ ಹತ್ರ ಬ್ಯಾಂಕ್ ಅಲ್ಲ, ಅವರು ಅದೇ ICICI ಬ್ಯಾಂಕ್ ಅವ್ರ ಹತ್ರ ಅವ್ರ ಬ್ರೋಕಿಂಗು ಇದೆ ಕಂಪನಿ, ಮತ್ತೆ ಬ್ಯಾಂಕ್ ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಾದ್ರೆ ಮೊದಲು ಫ್ರೀ ಇತ್ತು, ಅದಕ್ಕೆ 0.4% ಅಂದ್ರೆ, ಯಾಕಂದ್ರೆ ಅದೆಲ್ಲ ಹೈ ವ್ಯಾಲ್ಯೂ ಇದಾದ್ರಿಂದ, ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಂ ಡಿ ಆರ್ ಅನ್ನ ತುಂಬಾ ಕಮ್ಮಿ ಇಟ್ಟಿದ್ದಾರೆ, 0.02% ಅಂತ ಹೇಳಿದ್ರೆ. 1,00,000 ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಬಾಂಡ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಿದ್ರೆ ನೀವು ಥ್ರೂ ಬ್ರೋಕರು, 1,00,000 20 ರೂಪಾಯಿ ಬೀಳುತ್ತೆ ನೋಡಿ. ಅದರಲ್ಲೂ ಸಹ ನಾವು 300 ರೂಪಾಯಿ ಗರಿಷ್ಠ ಮಿತಿ ಇಟ್ಟಿದ್ವಿ ಮ್ಯಾಕ್ಸಿಮಮ್. ಅಂದ್ರೆ 15,00,000 ಹೆಚ್ಚಿನ ವ್ಯವಹಾರ ಏನಾದ್ರೂ ನೀವು ಮಾಡಕ್ ಹೋಗದೆ, ಒಂದೇ ಸಲ ನೀವು ಅಷ್ಟೊಂದು ಸ್ಟಾಕ್ಸ್ ಅಥವಾ ಬಾಂಡ್ಸ್ ತಗೊಳ್ಳೋಂಗಿದ್ರೆ ಅದರಲ್ಲೂ ಸಹ 300 ರೂಪಾಯಿಗೆ ನಾವು ಗರಿಷ್ಠ ಮಿತಿಯನ್ನ ಎನ್ ಪಿ ಸಿ ಅವರು ಹಾಕಿದ್ದಾರೆ. ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ? ಇದು ಮ್ಯೂಚುವಲ್ ಫಂಡು, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಬ್ರೋಕಿಂಗು, ಸೆಕ್ಯೂರಿಟೀಸ್, ಬಾಂಡ್ಸ್ ಖರೀದಿ ಇದೆಲ್ಲ ಮಾಡ್ತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ, ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಮತ್ತೆ ಇದೇನಂದ್ರೆ ಏನಂದ್ರೆ ಸಣ್ಣ ಹೂಡಿಕೆದಾರರು ಏನಿರ್ತಾರಲ್ಲ, ಯಾವುದೇ ಪರಿಣಾಮ ಅಷ್ಟೊಂದು ಆಗಲ್ಲ. ಯಾಕಂದ್ರೆ 10,000 to 50,000 ಹೂಡಿಕೆ ಮಾಡಿದ್ರೆ ಅಷ್ಟು 0.02% ಅಲ್ಲಿ ಅಷ್ಟೇನು ಎಫೆಕ್ಟ್ ಇರೋದಿಲ್ಲ. ಸೊ ಬ್ರೋಕರ್ಗಳಿಗೂ ಸಹ ವ್ಯವಹಾರದ ಪ್ರಮಾಣ ಹೆಚ್ಚಾದರೆ ಎಮ್ ಡಿ ಆರ್ ಕೂಡ ಹೆಚ್ಚಾಗುತ್ತೆ. ಅದರಿಂದ ಗರಿಷ್ಠ ಮಿತಿಯನ್ನ 300 ರೂಪಾಯಿಗೆ ಹಾಕಿದ್ದಾರೆ ನಾವು. ಈಗ ಕಂಪೇರ್ ಟು ಇಂಟರ್ನ್ಯಾಷನಲ್ ಸಿಚುಯೇಷನ್ ಅಪ್ಪ ಅಂದ್ರೆ, ಕ್ರೆಡಿಟ್, ಡೆಬಿಟ್ ಕಾರ್ಡ್, ಇವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ಅವರೇನು ಉಪಯೋಗಿಸಿದ್ರೆ 1-2% ಇರುತ್ತೆ. ನಮ್ಮಲ್ಲಿ 0.02%. ಹಾಗಾಗಿ ಇದು ಏನು ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ. ಇದು ಯಾವತ್ತು ಅನೌನ್ಸ್ ಮಾಡಿದ್ರು ಅವತ್ತೇನೋ ಮೀಡಿಯಾದಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು, ಇದರಿಂದ ಎಫೆಕ್ಟ್ ಆಗುತ್ತೆ ಬ್ರೋಕಿಂಗ್ ಕಂಪನೀಸ್ಗಳಿಗೆ, ಯಾಕೆಂದ್ರೆ ಅವ್ರು ಕೈಯಿಂದ ಕಟ್ಟಬೇಕಲ್ಲ, ಅವರೇನು ಇನ್ವೆಸ್ಟರ್ಸ್ ಇಂದ ಪಾಸ್ ಆನ್ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ನ್ಯೂಸ್ ಐಟಮ್ ಬಂದದ್ದು ನಿಜ. ಆದರೆ ನನ್ನ ಒಂದು ವೈಯಕ್ತಿಕ ಭಾವನೆಯಲ್ಲಿ

0: ಇದು ಯಾವುದೇ ಒಂದು ಇಂಪ್ಯಾಕ್ಟ್ ಅನ್ನ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಇದು ನೆಗ್ಲಿಜಿಬಲ್.
1: ಕೇವಲ 0.02% ರಿಂದಾಗಿ ಇದರ ಒಂದು ಪ್ರಭಾವ ತುಂಬಾ ತುಂಬಾ ಕಡಿಮೆ ಅಂತ ತಾವು ಹೇಳ್ತೀರಿ. ಮತ್ತೆ ಈಗ ಈ UPI ಹೊಸ ಮಾರ್ಗಸೂಚಿಯೊಂದಿಗೆ ಆಗಲೇ ತಾವೇನು ಹೇಳಿದ್ರಿ, ಇದು ಒಳಗೊಳ್ಳುವ ಆರ್ಥಿಕತೆಗೆ ಇದು ನೆರವು ಕೊಡುತ್ತೆ, ಮತ್ತೆ ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಒಂದು ಡೆವಲಪ್ಮೆಂಟ್ ಏನಿದೆ ಅದಕ್ಕಾಗಿ ಇದು ಈ ಒಂದು ಬಳಕೆ ಆಗುತ್ತೆ ಅಂತ ಹೇಳಿದ್ರಿ. ಆ ಅಂಶ ಕೂಡ NPCI ಬಿಡುಗಡೆ ಮಾಡಿರುವಂತಹ ಒಂದು ವರದಿನಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಈ UPIನ ಸುಸ್ಥಿರ ಬಳಕೆ ಏನಿದೆ ಅದರಲ್ಲಿ ಉದ್ಯಮಗಳಿದ್ದಾರೆ, ಮತ್ತೆ ನಮ್ಮ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸಣ್ಣ ವರ್ತಕರನ್ನ ಇನ್ನಷ್ಟು ಒಳಗೊಳಗೊಳಿಸೋದು, ತಾವಾಗಲೇ ಹೇಳಿದ್ರೆ ಈಗ ಬ್ರೆಜಿಲ್ಗೆ ಹೋಲಿಸಿದ್ರೆ ನಮ್ಮಲ್ಲಿ ಕೇವಲ ಈಗ ಒಟ್ಟು ಜನಸಂಖ್ಯೆಯಲ್ಲಿ 1/3 ಇದ್ದೀವಿ, ಇನ್ನೂ ಇದು ಹೆಚ್ಚಾಗಬೇಕು ಅಂತ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಸಣ್ಣ ಪಟ್ಟಣಗಳಲ್ಲಿ ಇನ್ನಷ್ಟು ಈ UPI ಬಳಕೆಯನ್ನು ವ್ಯಾಪ್ತಿಯನ್ನು ವಿಸ್ತಾರಗೊಳಿಸೋದಕ್ಕೆ ನಾವು ಹೊರಟಿದ್ದೀವಿ ಅನ್ನುವ ಒಂದು ವರದಿಯಲ್ಲಿ ಈ ಅಂಶ ಇರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಈ MDR ಏನು ಸಂಗ್ರಹ ಮಾಡ್ತೀವಿ, ಈಗ October 15 ಹೊಸ ಮಾರ್ಗಸೂಚಿ ಅನ್ವಯ MDR ಹಣ ಸಂಗ್ರಹ ಆಗುತ್ತಲ್ಲ, ಅದರಲ್ಲಿ 5% ಹಣವನ್ನು ಈ ಎಲ್ಲ ಕಾರ್ಯಕ್ಕೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ. ಇದು ಎಷ್ಟು ಮುಖ್ಯ ನಮ್ಮ ಆರ್ಥಿಕತೆ ಮತ್ತು ಡಿಜಿಟಲ್ ಪಾವತಿಯನ್ನು ಬಲಪಡಿಸೋದಕ್ಕೆ ಅಂತ ತಾವು ಹೇಳ್ತೀರಿ.
0: ಇದು ತುಂಬಾ ಒಳ್ಳೆ ಕ್ವಶನ್. ಕೆಲವರಿಗೆ ತುಂಬಾನೇ ಏನು ಅನುಮಾನ ಅಥವಾ ಕ್ವಶನ್ಸ್ ಇದಾವೆ, ಈಗ ಯಾಕೆ ಬೇಕಿತ್ತು ಇದು, ಫ್ರೀ ಇದ್ದಿದ್ರೆ ಒಳ್ಳೇದಲ್ವೇ ಅಂತ ಸುಮಾರು ಡಿಸ್ಕಷನ್ ಆಗ್ತಾ ಇದೆ. ಆದರೆ ಒಂದಂತೂ ನಿಜ, ನಮ್ಮಲ್ಲಿ ಇನ್ನು ಸುಮಾರು ನಾವು 2047 ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ವಿಕಸಿತ ಭಾರತ ಅಂತ ಹೇಳಿ. ವಿಕಸಿತ ಭಾರತದಲ್ಲಿ ಇದು ಒಂದು 100% ಫೈನಾನ್ಷಿಯಲ್ ಇನ್ಕ್ಲೂಷನ್. ರಿಸರ್ವ್ ಬ್ಯಾಂಕ್ನವರು ಈಗ ಒಂದು 2 ವರ್ಷದ ಹಿಂದೆ ಎಲ್ಲ ಬ್ಯಾಂಕ್ಗಳಿಗೂ ಒಂದು ಮಾರ್ಗದರ್ಶನ ಕೊಟ್ಟಿದ್ರು, ಎಲ್ಲ ಕಸ್ಟಮರ್ಗೂ ಇಂಡಿಯಾದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಡಿಜಿಟಲ್ ಪೇಮೆಂಟ್ ಮಾಧ್ಯಮ ಫೆಸಿಲಿಟಿ ಕೊಟ್ಟಿರಲೇಬೇಕು. ಡಿಜಿಟಲ್ ಪೇಮೆಂಟ್ ಅಂತ ಹೇಳಿದ್ರೆ ಆಧಾರ್ ಬೇಸ್ಡ್ ಹೆಬ್ಬೆಟ್ಟೊತ್ತಿ ದುಡ್ಡು ತಗೋತಾರಲ್ಲ ಅದು ಡಿಜಿಟಲ್ ಪೇಮೆಂಟು, ATM ಕಾರ್ಡು ಅದು ಡಿಜಿಟಲ್ ಪೇಮೆಂಟು, ಇಂಟರ್ನೆಟ್ ಬ್ಯಾಂಕಿಂಗ್ ಅದು ಡಿಜಿಟಲ್ ಪೇಮೆಂಟು, ಮೊಬೈಲ್ ಅದು ಡಿಜಿಟಲ್ ಪೇಮೆಂಟ್, ಮೊಬೈಲ್ ಇದ್ರೆ UPI ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ಕೊಡಲೇಬೇಕು. ಅದು 100% ಆಫ್ ದ ಕಸ್ಟಮರ್ ಶುಡ್ ಹ್ಯಾವ್ ಒನ್ ಆರ್ ದ ಅದರ್ ಡಿಜಿಟಲ್ ಪೇಮೆಂಟ್ ಮೋಡ್ ಫೆಸಿಲಿಟಿ ಶುಡ್ ಬಿ ದೇರ್. ದಿಸ್ ಟಾರ್ಗೆಟ್ ಹಸ್ ಬಿನ್ ಲಾರ್ಜ್ಲಿ ಅಚೀವ್ಡ್. ಐ ಎಮ್ ನಾಟ್ ಶ್ಯೂರ್ ಹೌ ಮೆನಿ ಎಷ್ಟು ರಾಜ್ಯಗಳಲ್ಲಿ ಇದು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ನನಗೆ ಗೊತ್ತಿರೋ ಹಂಗೆ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಎಲ್ಲ ರಾಜ್ಯಗಳಲ್ಲೂ ಇದು 100% ಅವರು ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಹೆಚ್ಚು ಕಮ್ಮಿ ಆ ಕೆಲಸ ಮುಗಿದಿರಬೇಕು. ಸೊ ಇನ್ನೂ ನಾ ಹೇಳೋದಾದ್ರೆ UPI QR ಕೋಡ್ ಬೇಸ್ಡ್ ಎಷ್ಟೋ ಟ್ರೇಡರ್ಗಳ ಹತ್ರ ಇರೋದಿಲ್ಲ. ಸೊ ಅವ್ರನ್ನ ಇನ್ಕ್ಲೂಡ್ ಮಾಡೋದು ಹೇಗೆ, ಅದೇ ದೊಡ್ಡ ಪ್ರಶ್ನೆ. ಮೂಲೆ ಮೂಲೆಯಲ್ಲಿ, ಇಡೀ ಭಾರತದ ಮೂಲೆ ಮೂಲೆ ಹಳ್ಳಿ ಹಳ್ಳಿಯಲ್ಲೂ ಸಹ ನಾವು ಏನು QR ಕೋಡ್ ಕ್ರಾಂತಿ ಇದೆ ಅದನ್ನು ತಗೊಂಡೋಗೋದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ಯಾರು ಮುತುವರ್ಜಿ ವಹಿಸ್ತಾರೆ? ಈಗ ಗೂಗಲ್ ಪೇ ಅವರು ವಹಿಸ್ತಾರಾ, ಅಥವಾ ಫೋನ್ ಪೇ ಅವರು ವಹಿಸ್ತಾರಾ, ಅಥವಾ ಬ್ಯಾಂಕ್ನವ್ರು ವಹಿಸ್ಬೇಕಾ? ಹಾಗೆ ಇಂಡಿವಿಜುವಲ್ ಬ್ಯಾಂಕ್ ಅದಕ್ಕೆ ಎಫರ್ಟ್ ಹಾಕೋದಕ್ಕಿಂತ ಕಲೆಕ್ಟಿವ್ಲಿ ಅಟ್ ದ ಪಾಲಿಸಿ ಲೆವೆಲ್ NPCI ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಏನು 0.4% ಏನ್ ಕಲೆಕ್ಟ್ ಮಾಡ್ತಾ ಇದಾರೆ, ಆ 0.4% ಅಲ್ಲಿ 5% ವಿಲ್ ಗೋ ಟು ದಿಸ್ ಫಂಡ್. ಆಯ್ತಾ, ಈ ಫಂಡ್ ಇಂದ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಸ್ತೆ ಬದಿ ಯಾರು ವ್ಯಾಪಾರಿಗಳಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಹೆಂಗೆ ಉಪಯೋಗಿಸ್ಬೇಕು ಅಂತೇಳಿ. ಅದೊಂದು ಅಪ್ರಹೆನ್ಷನ್, ಎಲ್ರಿಗೂ ಒಂದು ಅನುಮಾನ ಇರುತ್ತೆ, ಅಯ್ಯೋ ಏನು ಸೇಫಾ ಏನು ನನಗೆ ಗೊತ್ತಿಲ್ವಲ್ಲ, ಯಾವ ಬಟನ್ ಎತ್ತಬೇಕು, ಹೇಗೆ ತೊಗೋಬೇಕು, ಏನು ಎತ್ತಾ ಅಂತೇಳಿ ಯಾರು ಮೋಸ ಮಾಡ್ತಾರಾ ಅಂದೆಲ್ಲ ಅನುಮಾನ ಇರುತ್ತೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕು, ಉದಾಹರಣೆ ಸಹಿತ. ಮತ್ತೆ ಮಿಷಿನ್ಗಳು ಕೆಲವೊಂದ್ಸಲ ಅವ್ರು ಕೊಡಬೇಕಾಗತ್ತೆ. ಮತ್ತೆ ಸಣ್ಣ ವ್ಯಾಪಾರಿಗಳನ್ನ ಹುಡುಕ್ಬೇಕಲ್ಲ, ಕೆಲವರು ಏನೋ ಸಂತೆಗಳಲ್ಲಿ ಬರ್ತಾರೆ ಅವರು, ಈ ವಾರ ಇಲ್ಲಿ, ಮುಂದಿನ ವಾರ ಇನ್ನೆಲ್ಲೋ, ಅವ್ರನ್ನು ಸಹ ಕಂಡುಹಿಡಿದು ಯಾರು ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ಇದು ಎಲ್ಲ ಉಪಯೋಗಿಸ್ಬೇಕಾಗತ್ತೆ, ಯಾವುದು QR ಕೋಡ್ ಕೊಡಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಇದು ಎಷ್ಟು ನಮ್ಮ ಭಾರತದ ಆರ್ಥಿಕ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂದ್ರೆ, ಒಂದು ವ್ಯಾಪಕ ಬಳಕೆ ಆಗುತ್ತೆ, ಇನ್ನೊಂದು ನೀವು ಹೇಳದಂಗೆ ಹಣಕಾಸು ಒಳಗೊಂಡಿಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಅಸಂಘಟಿತ ವಲಯದವರು ಇದ್ದಾರೆ, ಬ್ಯಾಂಕಲ್ಲೇ ಹೋಗಿಲ್ಲ, ಅಕೌಂಟ್ ಇಲ್ಲ, ಇನ್ನೂ ಜನ್ಧನ್ ಅಕೌಂಟ್ ಅದೊಂದು ಮೂಮೆಂಟ್ ಆಯಿತು 2014 ನಂತರ. ಅದೇ ರೀತಿ ಒಂದು UPI ಕ್ರಾಂತಿ ಸಹ ಆಗಿದೆ. ಮತ್ತೆ ಇನ್ನೊಂದೇನೆಂದ್ರೆ, ಈ UPI ಬರೋದ್ರಿಂದ ಒಂದು ಪಾರದರ್ಶಕತೆ ಅಂತ ಏನ್ ಹೇಳ್ತೀವಿ ನಾವು, ಪಾರದರ್ಶಕತೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ಏನೋ ದಾಖಲೆಗಳಿರುತ್ತೆ, ಡಿಜಿಟಲ್ ರೆಕಾರ್ಡ್ ಇರುತ್ತೆ. ಈಗ last 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನಗಳಿಗೆ ಅವ್ರಿಗೆ ಸಾಲ ಸಿಗುತ್ತೆ, ನಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ತೋರಿಸಿದ್ರೆ ಸಾಲ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆ ಪಾಸ್ಬುಕ್ಕೆ ಅವ್ರಿಗೆ ಪ್ರೂಫು, ಯಾಕಂದ್ರೆ ಪಾಸ್ಬುಕ್ ಅಲ್ಲಿ ಅವರು ಟೀ ಶಾಪ್ ನಡೆಸ್ತಾ ಇದ್ರೆ ಡೈಲಿ 500 ರೂಪಾಯಿನೋ 1,000 ರೂಪಾಯಿನೋ 2,000 ರೂಪಾಯಿನೋ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ 20-30% ಮಾರ್ಜಿನ್ ಬ್ಯಾಂಕ್ನವ್ರಿಗೆ ಗೊತ್ತಿರುತ್ತೆ, ಇವನು ಸಂಪಾದನೆ, ಇವನು ಸೇಲ್ಸ್ ಇಷ್ಟಿದೆ, ಮಾರ್ಜಿನ್ ಇಷ್ಟಿದೆ. ಹಾಗಾಗಿ ಬರೇ UPI ಯಾರು ಉಪಯೋಗಿಸ್ತಾ ಇರ್ತಾರೆ ಅವ್ರಿಗೆ ಸಾಲ ಸಿಗುತ್ತೆ. ಈ ರೀತಿ ಸುಮಾರು ಸ್ಕೀಮ್ಗಳಿದ್ದಾವೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು, ಎಲ್ಲಿ ಅವ್ರು ಸಾಲ ಕೊಟ್ಟಾಗ ಆ ಸಾಲ ಕೊಡೋದು ಯಾರಿಗೆ ಅಂದ್ರೆ QR ಕೋಡ್ ಇರಬೇಕು. ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಸಪರೇಟ್ ಸ್ಕೀಮ್ ಇದೆ, ಆ ಸ್ಕೀಮಿನ ಅಡಿಯಲ್ಲಿ ಅವರು ಸಾಲ ತಗೋಬೇಕು ಅಂತ ಹೇಳಿದ್ರೆ ಅವರು QR ಕೋಡ್ ಅನ್ನು ಇಟ್ಕೊಂಡೇ ವ್ಯಾಪಾರ ಮಾಡಬೇಕು, ಅಂತವ್ರಿಗೆ ಮಾತ್ರ ವ್ಯಾಪಾರ.

0: ಅಂತ ಹೇಳಿಕೊಡ್ತಾರೆ. ಸೊ ಹಾಗಾಗಿ ಆರ್ಥಿಕ ಏನು ಒಳಗೂಡಿಕೆ ಏನಿದೆ, ಹಣಕಾಸು ಒಳಗೊಂಡಿಗೆ, ಅದು ಸಹ ಬಹಳ ಇದಾಗುತ್ತೆ. ಮತ್ತೆ ಏನಂದ್ರೆ ಎಕಾನಮಿಕ್ ಎಂಪವರ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆರ್ಥಿಕತೆಯ ಬಲ ವ್ಯಾಪಕವಾಗಿ ಬಳಕೆ ಆದ್ರೆ ನಮಗೆ ಈ GDP ಅಂತ ಏನ್ ಹೇಳ್ತೀವಿ ನಾವು ಕ್ಯಾಲ್ಕುಲೇಷನ್, ಅದು ಅನುಕೂಲ ಆಗುತ್ತೆ. ಯಾಕಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನ್ ಹೇಳ್ತೀವಿ ನಾವು, ಆ ಇನ್ಫಾರ್ಮಲ್ ಸೆಕ್ಟರ್ ರೋಲ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ಎಲ್ಲ ಕಮ್ಮಿ ಆಗುತ್ತೆ. ಯಾರು ಎಷ್ಟು ವ್ಯಾಪಾರ ಮಾಡ್ತಾ ಇದಾರೆ, ಎಷ್ಟು ಅವರು ಪರ್ಚೇಸ್ ಕನ್ಸಂಪ್ಷನ್ ಪ್ರಾಫಿಟ್ ಎಷ್ಟು, ಅದನ್ನೆಲ್ಲ ಎಸ್ಟಿಮೇಟ್ ಮಾಡ್ಲಿಕ್ಕೂ ಸಹ ನಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಓವರಾಲ್ ಈ UPIಯಿಂದ ಒಂದು ಇಂಡಿವಿಜುವಲ್ ಲೆವೆಲಲ್ಲಿ ಬೆನಿಫಿಟು, ಅನದರ್ ಕಂಟ್ರಿ ಲೆವೆಲಲ್ಲೂ ಸಹ ಇದು ತುಂಬ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಭಾವನೆ.
1: ತಾವು ಎರಡು ಮುಖ್ಯವಾದ ಅಂಶಗಳನ್ನು ಹೇಳಿದ್ರಿ, ಈ ಡಿಜಿಟಲ್ ಪಾವತಿಯಿಂದ ಒಂದು ಪಾರದರ್ಶಕತೆ, ಇನ್ನೊಂದು ಪ್ರತಿ ಪಾವತಿ ಪ್ರತಿ ವಹಿವಾಟು ಕೂಡ ದಾಖಲೀಕರಣ ಆಗುತ್ತೆ ಅನ್ನುವ ಒಂದು ಅಂಶ. ಮತ್ತು ಹೀಗೆ ದಾಖಲೀಕರಣ ಆಗೋದ್ರಿಂದ ಸರಿಯಾದ ಡೇಟಾ ಸಿಗುತ್ತೆ, ಮತ್ತು ನಮ್ಮ GDPಯ ದರ ಇತ್ಯಾದಿಗಳನ್ನು ಸರಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ತಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನು ಹೇಳಿದ್ರಿ, ಆ ಒಂದು ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಅನೌಪಚಾರಿಕ ಒಂದು ವಲಯದಲ್ಲಿ ಇರುವಂಥ ವರ್ತಕರಿಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರಿಯಾಗಿ ರೂಪಿಸೋದಕ್ಕೆ ಮತ್ತು ಜಾರಿಗೊಳಿಸೋದಕ್ಕೆ ಕೂಡ ಈ ಒಂದು ದತ್ತಾಂಶ ಸಹಾಯ ಮಾಡುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಈ ಹೊಸ ಮಾರ್ಗಸೂಚಿ ಅನ್ವಯ %5 ಈ MDR ಸಂಗ್ರಹಣೆ ಏನಿದೆ ಅದನ್ನು ಸಣ್ಣ ವರ್ತಕರ ಒಂದು ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ ತಾವು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಇರಬಹುದು, ಮತ್ತು ತಳ್ಳುವ ಗಾಡಿನಲ್ಲಿ ವ್ಯಾಪಾರ ಮಾಡೋರು, ಒಂದು ಹೂವು ಮಾರಾಟ ಮಾಡೋರು, ತರಕಾರಿ ಮಾರಾಟ ಮಾಡೋರು, ಇವರನ್ನು ಆರ್ಥಿಕ ಒಳಗೊಳ್ಳುವಿಕೆಗೆ ಇನ್ಕ್ಲೂಷನ್ ಮಾಡೋದಕ್ಕೆ, ಮತ್ತು ಅವರ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಇದಕ್ಕೆ ಕೂಡ ಈ ಒಂದು ಹಣ ಬಳಕೆ ಆಗೋದ್ರಿಂದ ಅವರು ಈ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸೋದಕ್ಕೆ ಮತ್ತು ಅವರು ಕೂಡ ಹೂಡಿಕೆ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ತಾವು ಹೇಳಿದ್ರಿ. ಒಟ್ಟಾರೆ ಈ UPI ಪಾವತಿ ವ್ಯವಸ್ಥೆ ಏನಿದೆ ಅದು ನಮ್ಮ ದೇಶೀಯ ಡಿಜಿಟಲ್ ತಂತ್ರಜ್ಞಾನದ ಒಂದು ಅತ್ಯುತ್ತಮ ಮಾದರಿ. ಇದರ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸರ್ಕಾರ ವಾರ್ಷಿಕ ಸುಮಾರು 20,000 crore ಖರ್ಚು ಮಾಡ್ತಾ ಇದೆ ಅನ್ನುವ ಒಂದು ಅಂಕಿಅಂಶ ಲಭ್ಯ ಆಗಿದೆ. ಒಟ್ಟಾರೆ ಇಷ್ಟು ಹಣವನ್ನು ಖರ್ಚು ಮಾಡುವಂತಹ ಈ ಒಂದು UPI ವ್ಯವಸ್ಥೆಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ಮತ್ತು ತಾವಾಗಲೇ ಹೇಳಿದಂಗೆ ಸೈಬರ್ ಇಶ್ಯೂಸ್ ಕೂಡ ಇದೆ, ಮತ್ತು ಬ್ಯಾಂಕಿಂಗ್ ಟೆಕ್ನಾಲಜಿ ಕೂಡ ಸಪೋರ್ಟಿಂಗ್ ಮಾಡೋದು ಇತ್ಯಾದಿಗಳೆಲ್ಲ ಇದರಲ್ಲಿ ಸೇರಿಕೊಂಡಿರುತ್ತೆ. ಒಟ್ಟಾರೆ ಈ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು UPIಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಈ ಒಂದು ಮಾರ್ಗಸೂಚಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಿ?
0: ಒಂದು ನೀವು ಹೇಳಿದಾಗೆ ಏನೋ ಇದು ಮಾಡೆಲ್ ಇದು, ಮತ್ತೆ ಏನೋ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗಬಹುದು, ಇದಕ್ಕೆ ಯಾಕೆ ಇದಕ್ಕೆ ಕಲೆಕ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೀವು ಹೇಳಿದಂಗೆ 20,000 - 21,000 ನಮ್ಮ ಒಂದು ನಂಬಲರ ಮೂಲ ಅಂತ ಹೇಳ್ಬೋದು. ಬಹುಶಃ ನಂಬಲರ ಮೂಲಗಳ ಪ್ರಕಾರ 2,300 crore ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ತಿಂಗಳಿಗೆ. ಒಂದು ಎಸ್ಟಿಮೇಷನ್ ಪ್ರಕಾರ ಒಂದು ಟ್ರಾನ್ಸಾಕ್ಷನ್ ಅಥವಾ ಒಂದು ಪೇಮೆಂಟ್ ಆಗಲಿಕ್ಕೆ ₹1 ಖರ್ಚಾಗುತ್ತೆ ಇಡೀ ಸಿಸ್ಟಮ್ಗೆ. ಅದನ್ನು ಶೇರ್ ಮಾಡ್ತಾರೆ ಎಲ್ಲರೂ ಬೇರೆ ಬೇರೆ ಲೆವೆಲಲ್ಲಿ ಶೇರ್ ಮಾಡ್ತಾರೆ. ಅಕ್ವೈರಿಂಗ್ ಬ್ಯಾಂಕು, ಇಶ್ಯೂಯಿಂಗ್ ಬ್ಯಾಂಕು, ಪೇಮೆಂಟ್ ಸಿಸ್ಟಮ್ ಪ್ರೊವೈಡರು, ಗೂಗಲ್, ಫೋನ್ಪೇ, ಆ ರೀತಿಯವರೆಲ್ಲ ಶೇರ್ ಮಾಡ್ತಾರೆ. ಒಂದರಲ್ಲಿ ₹1 ಆಗ್ತಾ ಇದೆ. ಈಗ 40 paisa ಏನು ರಿಕವರಿ ಮಾಡಿಕೊಟ್ಟಿದ್ದಾರೆ ಅದು ಸಹ ಸಾಕಾಗಲ್ಲ. ಸೊ ₹1 ಲೆಕ್ಕದಲ್ಲಿ ನೀವು ಹೇಳಿದ್ರೆ ತಿಂಗಳಿಗೆ ₹2,300 crore ಖರ್ಚು ಅಂತ ಒಂದು ಎಸ್ಟಿಮೇಷನ್ ಇದೆ. ಆಗ ನೋಡಿದ್ರೆ ನೀವು 12 ಗುಣಾಕಾರ ಹಾಕಿದರೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ಹೇಳೋದಕ್ಕಿಂತ. ಅದಿರಲಿ, ಅದು ಎಸ್ಟಿಮೇಷನ್ನು. ಆದರೆ ಇದನ್ನು ರಿಕವರಿ ಮಾಡಿ, ಯಾಕಂದರೆ ಕಾಸ್ಟು ಕಾಸ್ಟ್ ಆಗಬೇಕಲ್ಲ, ಯಾಕಂದರೆ ಈ ಕೆಲವೊಂದು ಕಂಪನಿಗಳು ಲಾಸ್ ಮಾಡ್ಕೊತಾ ಇದೆ ಇದರಿಂದ. ಹಾಗಾಗಿ ಒಂದು ಅವರು ಸಸ್ಟೈನಬಿಲಿಟಿ ಅಂತ ಏನು ಹೇಳಿದ್ರಿ ನೀವು, ಸಸ್ಟೈನಬಲ್ ಆಗಿರಬೇಕು ಈ ಮಾಡೆಲ್ಲು. ಮತ್ತು ಯೂಸರ್ ಪೇಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಯಾರು ಯೂಸರ್ ಇದ್ದಾರೆ ಅವರಷ್ಟೇ ಕೊಡಬೇಕು. ಮತ್ತು ಯೂಸರ್ ಅಕಾರ್ಡಿಂಗ್ ಟು ಕೆಪಾಸಿಟಿ ಅಂತೂ ಇದೆ. ಈಗ 12 lakhsವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, 5 lakhsದಿಂದ 12 lakhsಕ್ಕೆ 5%, 12 lakhsದ ಮೇಲೆ 20 lakhs ಅಂತ ಸ್ಲ್ಯಾಬ್ಸ್ ಇದೆ ನೋಡಿ. ಅದೇ ರೀತಿ ಇದು ಒಂದು ರೀತಿ ಸ್ಲ್ಯಾಬ್ 2,000 MDR, ಅದ್ರ ಮೇಲೆ 0.4, ಮತ್ತೆ ಇದು ₹300 ಮ್ಯಾಕ್ಸಿಮಮ್. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ ರಿಕವರಿ ಮಾಡೆಲ್ ಅಂತ ಹೇಳ್ಬೋದು. ಇದು ನಮ್ಮ NPCA ಅವರು, MD ಅವರು, ದಿಲೀಪ್ ಅಸ್ಬಿ ಅವರು, ನಾನು ಯಾವ್ದೋ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಅವ್ರ ಪ್ರಕಾರ ಈ ಒಂದು 10 ಹಿಂದೆ ಒಂದು ಸರ್ವರ್, ಕಂಪ್ಯೂಟರ್ ಸರ್ವರ್ ಏನಿದೆ 20 lakh ಸಿಗ್ತಾ ಇತ್ತು ಅಂತೆ. ಈಗ ಅದೇ ಸರ್ವರ್ ಕೆಪಾಸಿಟಿ ಇರುವಂತ ಸರ್ವರ್ 1 crore ವೆಚ್ಚ ಆಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನೋ ಇಷ್ಟು ದಿವಸ ಉಚಿತವಾಗಿ ಯಾಕೆ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ, ಮತ್ತೆ ಕೊರೋನಾ ಟೈಮಲ್ಲಿ ಅದು ಜಾಸ್ತಿ ಆಯಿತು. ಇನ್ನೊಂದು ಅಂಶ ಏನಂತ ಹೇಳಿದ್ರೆ 2016-18 ನನ್ನ ಜ್ಞಾಪಕದ ಪ್ರಕಾರ ಅವಾಗಲೂ MDR ಇತ್ತು. 2018-18 ನಂತರ ಬಿಟ್ಟರು. ಮತ್ತೆ ಈ MDR ಏನಂತ ಹೇಳಿದ್ರೆ ಈ ಬೇರೆ ಎಲ್ಲಾ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಗಳಿಗೂ ಇದಾವೆ. IMPS ಗಿದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ. ಸೊ ಹಾಗಾಗಿ ಪೇಮೆಂಟ್ ಚಾರ್ಜಸ್ ಏನಿದೆ ಆ ಚಾರ್ಜಸ್ಸು ಕೊಡಬೇಕಾಗುತ್ತೆ. ಆದರೆ ಮರ್ಚೆಂಟ್ಗಳ ಮೇಲೆ

ಬೀಳುತ್ತದೆ ಅಷ್ಟೇ. ಇದುವರೆಗೆ ನನ್ನ ಅನುಭವದಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಎಲ್ಲಾ ಕಡೆ ನೀವು ನೋಡಬಹುದು ಉಪಯೋಗ ಅಕ್ಸೆಪ್ಟ್ ಮಾಡ್ಕೋತಾರೆ. ರೂಪೇ ಕಾರ್ಡ್ ಅಂತೂ ನಿಜವಾಗ್ಲೂ ದೊಡ್ಡ ಒಂದು ಕಾಂಪಿಟಿಷನ್ ಕೊಡ್ತಾ ಇದೆ ವೀಸಾ ಮತ್ತೆ ಮಾಸ್ಟರ್ ಕಾರ್ಡ್ಗೆ. ಸೊ ಹಾಗಾಗಿ ಈ ಒಂದು ಮೂಲ ಸೌಕರ್ಯ ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನ 23 billion ಅಥವಾ 2,300 crore ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಒಂದು ತಿಂಗಳಿಗೆ, ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸರ್ವರ್ ಸೆಟಪ್, ಸೈಬರ್ ಸೆಕ್ಯೂರಿಟಿ ಇದಕ್ಕೆಲ್ಲ ಸುಮಾರು ಖರ್ಚಾಗುತ್ತೆ. ಮತ್ತೆ ಇನ್ನೊಂದೇನೆಂದ್ರೆ ಈ ಮಾಡೆಲಲ್ಲಿ ಉದಾಹರಣೆಗೆ ನೋಟ್ಸ್ ಇನ್ ಸರ್ಕ್ಯುಲೇಷನ್, ಕರೆನ್ಸಿ ಕನ್ಸಂಪ್ಷನ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಕರೆನ್ಸಿ ಕನ್ಸಂಪ್ಷನ್ ಆಯ್ತ ಅಂತ ಹೇಳಿದ್ರೆ ಒಂದು ನೋಟ್ ಅಕಾರ್ಡಿಂಗ್ ಟು ಮೀ ಒಂದು 3-5 rupees ಆಗುತ್ತೆ ಒಂದು ನೋಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆರ್ ಬಿ ಐಲಿ. ಅದೇ ಥರ ಕಾಯಿನ್ಗೂ ಸಹ ಖರ್ಚಾಗುತ್ತೆ. ಸೊ ಹಾಗಾಗಿ ಈ ನೋಟ್ ಕರೆನ್ಸಿ ಅಥವಾ ಕಾಯಿನ್ ಏನಿದೆ ಅದ್ರದ ಮೇಲೆ ಖರ್ಚು ಏನಾಗ್ತಾ ಇದೆ, ರಿಸರ್ವ್ ಬ್ಯಾಂಕ್ನವರು ಅರೌಂಡ್ 5,000 crore ಖರ್ಚು ಮಾಡ್ತಾರೆ. ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ನಾನು ಅವಾಯ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಿಮಿಲರ್ಲಿ ಈಗ ಎ ಟಿ ಎಂ ವೆಚ್ಚ ನೋಡಿ, ಎ ಟಿ ಎಂ ಹೋಗೋ ಅವಶ್ಯಕತೆ ಇಲ್ಲ ಯು ಪಿ ಐಗೆ, ಯಾಕಂದ್ರೆ ಎ ಟಿ ಎಂ ಅಲ್ಲೂ ಅಲ್ಲೂ 3 transactions, 5 transactions ಪರ್ ಮಂತ್ ಅಂತ ಲಿಮಿಟ್ ಇದೆ. ಅದ್ರ ಮೇಲೆ ಜಾಸ್ತಿ ನೀವು ಎ ಟಿ ಎಂ ಉಪಯೋಗಿಸಿದ್ರೆ ನಿಮ್ಮ ಬ್ಯಾಂಕ್ ಅದನ್ನು ಬೇರೆ ಬ್ಯಾಂಕ್ ಅಲ್ಲಿ ಅದಕ್ಕೆ 23 rupees charges ಆ ರೀತಿ ಎಲ್ಲ ಇದೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡಬಹುದು. ದಿಸ್ ಆರ್ ದ ಸಮ್ ಆಫ್ ದ ಎಕ್

0: ಸಾವಿರ ಕೋಟಿ ಖರ್ಚು ಮಾಡ್ತಾರೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ನಾನು ಅವಾಯ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಿಮಿಲರ್ಲಿ ಈಗ ಎ ಟಿ ಎಂ ವೆಚ್ಚ ನೋಡಿ, ಎ ಟಿ ಎಂ ಹೋಗೋ ಅವಶ್ಯಕತೆ ಇಲ್ಲ ಯು ಪಿ ಐಗೆ, ಯಾಕಂದ್ರೆ ಎ ಟಿ ಎಂ ಅಲ್ಲೂ ಅಲ್ಲೂ 3 ಟ್ರಾನ್ಸಾಕ್ಷನ್ 5 ಟ್ರಾನ್ಸಾಕ್ಷನ್ ಪರ್ ಮಂತ್ ಅಂತ ಲಿಮಿಟ್ ಇದೆ. ಅದ್ರ ಮೇಲೆ ಜಾಸ್ತಿ ನೀವು ಎ ಟಿ ಎಂ ಉಪಯೋಗಿಸಿದ್ರೆ ನಿಮ್ಮ ಬ್ಯಾಂಕ್ ಅದನ್ನು ಬೇರೆ ಬ್ಯಾಂಕಲ್ಲಿ ಅದಕ್ಕೆ 23 ರೂಪಾಯಿ ಚಾರ್ಜಸ್ಸು ಆ ರೀತಿ ಎಲ್ಲ ಇದೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡಬಹುದು. ದಿಸ್ ಆರ್ ದ ಸಮ್ ಆಫ್ ದ ಎಕನಾಮಿಕ್ ಬೆನಿಫಿಟ್ಸ್. ಐ ಆಮ್ ನಾಟ್ ಶೋರ್, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ.
1: ಮುಖ್ಯವಾಗಿ ಜನರ ಸಮಯ ಉಳಿತಾಯ ಆಗುತ್ತೆ.
0: ಹೌದು,
1: ಈಗ ನೋಡಿ ಎ ಟಿ ಎಂ ಹೋಗಿ ಅಲ್ಲಿ ಸರತಿ ಸಾಲಲ್ಲಿ ನಿಲ್ಬೇಕು, ಅದಕ್ಕೂ ಮುಂಚೆ ಬ್ಯಾಂಕ್ ಅಲ್ಲಿ ಹೋಗಿ ಕ್ಯಾಶ್ ಡ್ರಾ ಮಾಡಬೇಕಾಗಿತ್ತು. ಸೊ ಈ ಎಲ್ಲ ಸಮಯ ಉಳಿತಾಯ ಆಗುತ್ತೆ, ಮತ್ತೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದು ಯಾವುದೇ ವರ್ತಕರಿಗೆ ಅಲ್ಲೇ ನಮಗೆ ದಾಖಲೆ ಲಭ್ಯ ಆಗೋದ್ರಿಂದ ಈ ವಂಚನೆಯ ಪ್ರಕರಣಗಳು ಕೂಡ ತುಂಬಾ ತುಂಬಾ ಕಡಿಮೆ ಆಗುತ್ತೆ ಈ ಒಂದು ಯು ಪಿ ಐ ವಿಷಯದಲ್ಲಿ.
0: ಖಂಡಿತ.
1: ಮತ್ತೆ ತಾವಾಗಲೇ ಹೇಳ್ತಾ ಇದ್ರಿ, ಈ ಹಿಂದೆ ಯು ಪಿ ಐಗೆ ಹೋಲಿಸಿದ್ರೆ ನಮ್ದೇನು ಈ ಗ್ಲೋಬಲ್ ಕಾರ್ಡ್ ಪೇಮೆಂಟ್ ಸಿಸ್ಟಮ್ ಇದೆ, ಮಾಸ್ಟರ್ ಕಾರ್ಡ್ ಇರಬಹುದು, ವೀಸಾ ಇರಬಹುದು, ಈ ಎಲ್ಲ ಅಂತಾರಾಷ್ಟ್ರೀಯ ಈ ಕಾರ್ಡ್ ಪೇಮೆಂಟ್ ವ್ಯವಸ್ಥೆನಲ್ಲೇ ಕೂಡ ಒಂದು ಸಣ್ಣ ಪ್ರಮಾಣದ ಒಂದು ಎಂ ಡಿ ಆರ್ ಅನ್ನ ಇರೋದನ್ನ ನಾವು ಕಾಣ್ತೀವಿ. ಅದನ್ನ ಕಮಿಷನ್ ಅಂತ ಹೇಳಬಹುದು. ಅದು ಖಾಸಗಿ ಸಂಸ್ಥೆಗಳಿಗೆ ಮತ್ತು ವಿದೇಶಗಳಿಗೆ ಆ ಒಂದು ಹಣ ಹೋಗ್ತಾ ಇತ್ತು. ಆದ್ರೆ ಈಗ ಮೊಬೈಲ್ ಫೋನ್ ಕ್ರಾಂತಿ ಈಗೇನಾಯ್ತು, ಡಿಜಿಟಲ್ ಪಾವತಿ, ಇದರಿಂದ ಯು ಪಿ ಐ ಬಳಕೆ ಮಾಡೋದ್ರಿಂದ ಈ ಎಲ್ಲ ಮೊತ್ತ ನಮ್ಮ ದೇಶೀಯ ಆರ್ಥಿಕತೆ ಒಳಗಡೆನೆ ಬರೋದ್ರಿಂದ ಈ ಅಂಶ ನಮ್ಮ ಆರ್ಥಿಕತೆಗೆ ಯಾವ ರೀತಿ ಬಲ ಕೊಡುತ್ತೆ ಅಂತ.
0: ಒಂದು ನೀವು ಹೇಳಿದಾಗೆ ಏನು ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ಗ್ಲೋಬಲ್ ಜೈಂಟ್ ಅವರು ಬಹುಶಃ ಅವ್ರದ್ದು 160-170 ದೇಶಗಳಲ್ಲಿ ಅವ್ರದ್ದು ಕಾರ್ಡ್ ಅಕ್ಸೆಪ್ಟ್ ಆಗುತ್ತೆ. ನಾವು ಸಹ ರೂಪೇ ಕಾರ್ಡ್ಗಳು ಸಹ ಹೊರಗಡೆ ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಸುಮಾರು ಇನಿಷಿಯೇಟಿವ್ ಇದೆ. ಸಮ್ ಕೋಆರ್ಡಿನೇಷನ್ ಏನು ಕೋ ಬ್ರ್ಯಾಂಡಿಂಗ್ ಅಂತನೋ ಏನೋ ಒಂದು ಮಾಡ್ಕೊಂಡಿದೀವಿ ನಾವು ಇಂಡಿಯಾದಲ್ಲಿ. ಸೊ ಹಾಗಾಗಿ ನಮ್ಮ ರೂಪೆ ಕಾರ್ಡ್ಗಳು ಸರ್ಟನ್ ಎಕ್ಸ್ಟೆಂಟ್ ವೀಸಾ ಮಾಸ್ಟರ್ ಕಾರ್ಡ್ ತರ ಅಕ್ಸೆಪ್ಟೆನ್ಸ್ ಇಲ್ಲದೇ ಇರಬಹುದು, ಆದ್ರೆ ಅಕ್ಸೆಪ್ಟೆನ್ಸ್ ಇದೆ. ಸೊ ಹಾಗಾಗಿ ಇದನ್ನ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಖಂಡಿತ ನಾವು ಏನು ಕಮಿಷನ್ ತಗೊಂತ ಇದ್ದಾರೆ ಈಗ ಎಂ ಡಿ ಆರ್ ಅಂತ ಹೆಸರಲ್ಲಿ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ನ್ಯಾಚುರಲಿ ಬಿಕಾಸ್ ಆಫ್ ಯು ಪಿ ಐ ಅವ್ರದ್ದು ವಾಲ್ಯೂಮ್ ಆಫ್ ರೆವಿನ್ಯೂ ಸ್ವಾಭಾವಿಕವಾಗಿ ಅದು ಕಮ್ಮಿ ಆಗಿರುತ್ತೆ. ನನ್ನ ಹತ್ರ ಅಂಕಿ ಅಂಶಗಳಿಲ್ಲ ಅವ್ರದ್ದು ಎಷ್ಟಿತ್ತು ಮೊದಲು, ಈಗ ಎಷ್ಟಾಗ್ತಾ ಇದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತೇಳಿ. ಆದರೆ ಖಂಡಿತ ಈಗೆಲ್ಲ ಮಾಸ್ಟರ್ ಕಾರ್ಡು ವೀಸಾ ಕಾರ್ಡು ಎಲ್ಲ ಅದಷ್ಟೇ ಇತ್ತು, ರೂಪೆ ಕಾರ್ಡ್ ಇರಲೇ ಇಲ್ಲ. ಸೊ ರೂಪೆ ಕಾರ್ಡ್ ಸಹ ಅದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ಮಾಸ್ಟರ್ ಕಾರ್ಡ್ ವೀಸಾ ಬೀಯಿಂಗ್ ಎನ್ ಅಮೆರಿಕನ್ ಕಂಪನೀಸ್ ಇಟ್ ಇಸ್ ಆಲ್ಸೋ ಇನ್ವಾಲ್ವ್ಡ್. ಪ್ರಾಫಿಟ್ ಏನು ಮೈಗ್ರೇಟ್ ಆಗುತ್ತೆ ಅಥವಾ ಪ್ರಾಫಿಟ್ ರೆಮಿಟ್ ಮಾಡ್ತಾರೆ ಅವರು, ಅವಾಗ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದರಲ್ಲೂ ಸಹ ನಮಗೆ ಉಳಿಯುತ್ತೆ. ಈಗಾಗಲೇ ಹೇಳಿದಂಗೆ ನಾನು ಆರ್ ಬಿ ಐ ನೋಟ್ ಪ್ರಿಂಟ್ ಮಾಡೋದು ಅಥವಾ ಎ ಟಿ ಎಂ ನಿರ್ವಹಣೆ ಇದರಲ್ಲೆಲ್ಲ ಸೇವಿಂಗ್ಸ್ ಇದ್ದೇ ಇದೆ. ಓವರ್ಆಲ್ ಏನಪ್ಪ ಅಂತ ಹೇಳಿದರೆ 100,000,000,000 ರೂಪಾಯಿಗಳು ದೇಶೀಯವಾಗಿ ಉಳಿದು ಬ್ಯಾಂಕಿಂಗ್ ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಸೈಬರ್ ಸುರಕ್ಷತೆ, ಇನ್ನೋವೇಷನ್ನು ಇದೆಲ್ಲ ನಮಗೆ ಅನುಕೂಲ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರ್, ಈ ಹೊಸ ಮಾರ್ಗಸೂಚಿಯನ್ನು ನಮ್ಮ ಹಣಕಾಸು ಸ್ಥಾಯಿ ಸಮಿತಿ 32ನೇ ವರದಿ ಆಧರಿಸಿ ರಚನೆ ಮಾಡಲಾಗಿದೆ ಅನ್ನುವ ಒಂದು ಅಂಶ, ಮತ್ತು ಈ ಎಂ ಡಿ ಆರ್ ಸಂಗ್ರಹದ ಮೊತ್ತವನ್ನು ತಾವಾಗಲೇ ಹೇಳಿದ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ, ಪಾವತಿ ವ್ಯವಸ್ಥೆ, ಯು ಪಿ ಐ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿಪಡಿಸೋದು, ಮತ್ತು ಯು ಪಿ ಐ ಅಪ್ಲಿಕೇಶನ್ ಪ್ರೊವೈಡರ್ಸ್, ಗ್ರಾಮೀಣ ಮತ್ತು ಪಟ್ಟಣ ಹಣಕಾಸು ವ್ಯವಸ್ಥೆ ಬಲಪಡಿಸುವುದು ಸೇರಿದಂತೆ ಒಟ್ಟಾರೆ ನಮ್ಮ ಈ ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಇದನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಈ ಒಂದು ಕ್ರಮದಿಂದ ನಮ್ಮ ಒಂದು ಆರ್ಥಿಕತೆ ಮತ್ತು ನಮ್ಮ ಒಂದು ಹಣಕಾಸು ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿಗೊಳ್ಳುತ್ತೆ, ಮತ್ತು ತಾವಾಗಲೇ ಹೇಳಿದ ಹಾಗೆ ವಿಕಸಿತ ಭಾರತ 2047 ಹೊತ್ತಿಗೆ ನಾವು ಯಾವ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನೋಡಬಹುದು.
0: ನಾನು ಆಗಲೇ ಹೇಳಿದಾಗ ಇದು ಯು ಪಿ ಐ ಇಸ್ ಎ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಪ್ರತಿ ತಿಂಗಳಿಗೆ 2,800 ಕೋಟಿ ಟ್ರಾನ್ಸಾಕ್ಷನ್ಗಳಾಗುತ್ತಲ್ಲ, ನಮ್ಮಲ್ಲಿ ಈಗ ಡೇಟಾ ಅನಾಲಿಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಯಾವ ರೀತಿ ನಮ್ಮ ಖರ್ಚು ವೆಚ್ಚಗಳು ನಿಗಾ ವಹಿಸ್ತಾ ಇದ್ದಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿ, ಯಾವ ತಾಲೂಕಲ್ಲಿ ಎಲ್ಲಿ ಇದು ಖರ್ಚು ವೆಚ್ಚ ಆಗ್ತಾ ಇದೆ, ಎಲ್ಲಿಂದ ಕುತ್ಕೊಂಡು ಈ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಆ ಒಂದು ಡೇಟಾ ಏನಿದೆ ಅದೇ ಒಂದು ದೊಡ್ಡ ಸಂಪತ್ತು ಅಂತ ಅನ್ಕೊಂತೀವಿ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಏನಂತ ಹೇಳಿದ್ರೆ, ಒಂದು ಡೇಟಾದಿಂದ ಇನ್ನೊಂದು ಡೇಟಾ ಡಿಸಿಷನ್ ಬರುತ್ತೆ, ದತ್ತಾಂಶ ಅಂತ ಹೇಳ್ತೀವಲ್ಲ ನಾವು. ಸೊ ಹಾಗಾಗಿ ಈ ದತ್ತಾಂಶಗಳು ಈ ಯು ಪಿ ಐ ಉಪಯೋಗಿಸಿರೋದ್ರಿಂದ ಹ್ಯೂಜ್ ಡೇಟಾ ಬೇಸ್ ಆಫ್ ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್. ಅದನ್ನು ಎ ಐ ಅಳವಡಿಸ್ಕೊಂಡು ಮುಂದೆ ನಾವು ಇನ್ನೋವೇಷನ್ ಮಾಡೋ ಅವಶ್ಯಕತೆ ಇದೆ. ಹಾಗೆ ಹೊಸ ಹೊಸ ಕಂಪನಿಗಳು ಬರ್ತವೆ. ಈ ಉದಾಹರಣೆಗೆ ನಾನು ಆಗಲೇ ಹೇಳಿದಂಗೆ ನಿಮಗೆ ಯು ಪಿ ಐ ಅಲ್ಲಿ ಒಂದು ಯು ಪಿ ಐ ಸರ್ಕಲ್ ಅಂತ ಒಂದಿದೆ. ಯು ಪಿ ಐ ಸರ್ಕಲ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ದು ಅಕೌಂಟ್ ಅನ್ನ ಯು ಪಿ ಐ ಮಾಡಿದ್ದೀರಾ, ನೀವು ನಿಮ್ಮ ಮಗನಿಗೆ ಪಾಕೆಟ್ ಮನಿ ಕೊಡಬೇಕು, ಅವನಿಗೆ 2,000 ರೂಪಾಯಿ ತಿಂಗಳಿಗೆ ಅಂತೇಳಿ ಎತ್ತಿಟ್ಬಿಟ್ಟು ಅದು ಯು ಪಿ ಐ ಅಲ್ಲಿ ಅವನು ಸರ್ಕಲ್ ಮೆಂಬರ್ ಮಾಡಿ ಅವನು ಸಹ ಅವನ ಫೋನ್ ಇಂದ ಯು ಪಿ ಐ ಮಾಡಬಹುದು. ಎಲ್ಲಿವರೆಗೆ 2,000 ರೂಪಾಯಿ. ದಿಸ್ ವಾಟ್ ಐ ಕಾಲ್ ಇನ್ನೋವೇಷನ್. ಕ್ರೆಡಿಟ್ ಕಾರ್ಡ್ ಇದಂತೂ ತುಂಬಾನೇ ಒಳ್ಳೆಯ ಉಪಯೋಗ. ಏನೋ ಮೊನ್ನೆ ತಾನೇ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡೆ ಯಾವುದೋ ಸಣ್ಣ ಬ್ಯಾಂಕಲ್ಲಿ, ವರ್ಚುವಲ್ ಕಾರ್ಡ್ ಅದು, ನನಗೆ ಇನ್ನೂ

0: ಫಿಸಿಕಲ್ ಕಾರ್ಡೇ ಬಂದಿಲ್ಲ. ಆ ವರ್ಚುಯಲ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಏನಿದೆ ಆ ಬ್ಯಾಂಕಿನವ್ರು ಕೊಟ್ಟಿದಾರಲ್ಲ, ಅದು ಎಲೆಕ್ಟ್ರಾನಿಕ್ ಕಾರ್ಡ್ ಅಲ್ಲ, ಫಿಸಿಕಲ್ ಅಲ್ಲ. ಅದನ್ನ ಉಪಯೋಗಿಸ್ಕೊಂಡು ನಾನು ಆಗ್ಲೇ ನನ್ನ UPI ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬರೀ ಕ್ರೆಡಿಟ್ ಕಾರ್ಡನ್ನೇ ಉಪಯೋಗಿಸ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಡಿಸಿಪ್ಲಿನ್ ಇದೆ, ನನಗೆ ನಾನೇನು ಔಟ್ ಸ್ಟ್ಯಾಂಡಿಂಗ್ ಉಪಯೋಗಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ನಾವು ಇನ್ನೋವೇಶನ್, ಯಾರಿಗೆ ಅವಶ್ಯಕತೆ ಇದೆ, ತುರ್ತು ಅವಶ್ಯಕತೆ ಇದೆ, ಆದ್ರೆ UPI ಪೇಮೆಂಟ್ ಮಾಡಬೇಕು. ಸೊ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡೋಗಿ UPI ಆಪ್ ಅಲ್ಲಿ ನೀವು ಮ್ಯಾಪ್ ಮಾಡಿದ್ರೆ ಅದು ಕ್ರೆಡಿಟ್ ಕಾರ್ಡ್ ನೀವು ಕೈಲಿ ಇಟ್ಕೊಂಡು ಓಡಾಡೋ ಅವಶ್ಯಕತೆನೇ ಇಲ್ಲ. ಆ ಕಾರ್ಡಿಂದು ಫೋಟೋ ಹೊಡ್ಕೊಂಡು ಇನ್ಯಾರೋ ಏನೋ ಮಾಡ್ತಾರೆ ಅನ್ನೋದೇನಿಲ್ಲ, ನಿಮ್ಮ ಫೋನೇ ಇಲ್ಲ. ಫೋನ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತಾ ಇದಾರೆ ಪ್ರಪಂಚದಲ್ಲಾದ್ಯಂತ, ಇದು ಒಂದು ದೊಡ್ಡ ಒಂದು ಬೆಳವಣಿಗೆ. ಬ್ಯಾಂಕ್ ಈಸ್ ಕಮ್ ಟು ಯುವರ್ ಮೊಬೈಲ್. ಸೊ ಇದು ಇನ್ನೂ ಜಾಸ್ತಿ ಆಗಬೇಕು. ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟಾರ್ಟ್ಅಪ್ಗಳಿದಾವೆ, ಸ್ಟಾರ್ಟ್ಅಪ್ ಕಲ್ಚರ್ ಏನಿದೆ, ಹೊಸ ಹೊಸ ಇನ್ನೋವೇಶನ್ ಮಾಡಿ ಹೊಸದು ಅಪ್ಲಿಕೇಶನ್, ಎಲ್ಲಿ ಯೂಸ್ ಕೇಸ್ ಅಂತ ಏನ್ ಹೇಳ್ತೀವಿ ನಾವು, ಯೂಸ್ ಕೇಸ್ಗಳನ್ನ ಫೈಂಡ್ ಔಟ್ ಮಾಡಿ. ಉದಾಹರಣೆಗೆ ನೋಡಿ, UPI ಮುಖಾಂತರ ನೀವು ಬೇಕಿದ್ರೆ ದುಡ್ಡು ನಂಚಬೇಕಾಗಿದೆ, ಯಾರು ನಿಮ್ಮ ಎಂಪ್ಲಾಯೀಸ್ಗೆ 5,000 ವರ್ಷಕ್ಕೆ ಅಂತ ನೀವು ಯಾವುದೋ ಮೆಡಿಕಲ್ ಹೆಲ್ತ್ ಚೆಕಪ್ ಕೊಡ್ತೀರಾ ಅನ್ಕೊಳ್ಳಿ. UPIಯಲ್ಲಿ ಡೆಡಿಕೇಟೆಡ್ ಹೆಲ್ತ್ ಚೆಕಪ್ ಅಂತಾನೆ ಇಂಥವ್ರಿಗೆ ಮಾತ್ರ ದುಡ್ಡು ಹೋಗ್ಬೇಕು, ಬೇರೆ ಯಾರಿಗೂ ಹೋಗಂಗಿಲ್ಲ ಅಂತಾನೂ ಬೇಕಿದ್ರೆ ನೀವು ಅದನ್ನ ಡಿಫೈನ್ ಮಾಡಬಹುದು, ಟಾರ್ಗೆಟೆಡ್ ಬೆನಿಫಿಷರಿ ಅಂತೇಳಿ. ಸೊ ಈ ರೀತಿ ಸುಮಾರು ಅಪ್ಲಿಕೇಶನ್ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ದಿಸ್ ಮೇಕ್ ಸಸ್ಟೈನಬಲ್. ಬಟ್ ದೆನ್ ಅದಕ್ಕೆ ನೀವು ಸ್ವಲ್ಪನೂ ಅದಕ್ಕೆ ಚಾರ್ಜ್ ಮಾಡ್ದೇನೆ ಫ್ರೀ ಆಗಿರಲಿ ಅನ್ನೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಗುಡ್ ಐಡಿಯಾ. ನೀವು ಹೇಳಿದಾಗೇನೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಅಥವಾ ಹಣಕಾಸು ಸ್ಥಾಯಿ ಸಮಿತಿ ಅಂತ ನೀವೇನು ಹೇಳಿದ್ರಿ 32nd ರಿಪೋರ್ಟ್ ಅಲ್ಲಿ ಇದನ್ನ ಬಗ್ಗೆನೂ ಅವ್ರು ರೆಕಮೆಂಡ್ ಮಾಡಿದ್ದಾರೆ, ಯಾವುದು ಈ ಫಂಡ್ ಬಗ್ಗೆ. ಮತ್ತೆ ಚಾರ್ಜ್ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತಾನು ಸುಮಾರು ಡಿಸ್ಕಷನ್ ಆಗಿದೆ. ಹಾಕ್ಬೇಕಾ ಬೇಡವಾ, ಹಾಕ್ಬೇಕಾ ಬೇಡವಾ, ರಿಸರ್ವ್ ಬ್ಯಾಂಕ್, NPCI ಮತ್ತೆ ಆಲ್ ದ ಸ್ಟೇಕ್ ಹೋಲ್ಡರ್ಸ್, ಐ ವುಡ್ ಸೇ ಆಲ್ ದ ಸ್ಟೇಕ್ ಹೋಲ್ಡರ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಮಾರ್ಕೆಟ್. ಅದಕ್ಕೋಸ್ಕರ ನೀವು ನೋಡ್ತೀರಾ ರೈಲ್ವೇಸ್, ಪೆಟ್ರೋಲಿಯಂ ಕಂಪನೀಸ್ ಅವ್ರಿಗೆಲ್ಲ ಸ್ಪೆಷಲ್ ಪ್ರೊವಿಷನ್ ಇದೆ, ₹5 ಮಾತ್ರ. ಅಗ್ರಿಕಲ್ಚರ್ ಇನ್ಪುಟ್ಸ್ ನೀವು ತಗೊಳಕ್ ಹೋದ್ರೆ ಅದಕ್ಕೂ ₹5. ಅಯ್ತೇ ಏನ್ ಟಾರ್ಗೆಟೆಡ್ ಬೆನಿಫಿಷರಿ ಅಥವಾ ಟಾರ್ಗೆಟೆಡ್ ಪೀಪಲ್ ಏನಿದೆ ಅವ್ರಿಗೂ ಸಹ ಏನು ತೊಂದರೆ ಆಗೋದಿಲ್ಲ. ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಸ್ಟ್ ಆನ್ ದ ಮರ್ಚೆಂಟ್, ನಾಟ್ ಆನ್ ದ ಪಬ್ಲಿಕ್. ಮತ್ತೆ P2P ಅಂದ್ರೆ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಇನ್ನೊಬ್ಬರಿಗೆ ದುಡ್ಡು ಕಳಿಸೋದು ಯಾವುದೇ ಕಾರಣಕ್ಕಾಗ್ಲಿ, ಅದಕ್ಕೆ ಏನು ಚಾರ್ಜಸ್ ಇಲ್ಲ. ಸೊ ಹಾಗಾಗಿ ಇದು ಖಂಡಿತ ಇದು ನಮ್ಮ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನು UPI ಆರ್ಕಿಟೆಕ್ಚರ್ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಿದೆ ಅದನ್ನು ಇನ್ನೂ ಸಹ ಹೆಚ್ಚಿನ ಒಂದು ಹೈಯರ್ ಲೆವೆಲ್ ತಗೊಂಡೋಗೋದಕ್ಕೆ ಖಂಡಿತ ಏನೋ ಚಾನ್ಸಸ್ ಇದೆ.
1: ಒಟ್ಟಾರೆಯಾಗಿ UPI ಹೊಸ ಮಾರ್ಗಸೂಚಿ 96% ವಹಿವಾಟಿನ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ. ಇನ್ನು 4% ಪ್ರಭಾವ ಕೇವಲ ಮಧ್ಯಮ ಮತ್ತು ಬೃಹತ್ ವರ್ತಕರ ಮೇಲೆ ಮಾತ್ರ ಬೀರುತ್ತೆ, ಮತ್ತು ವೈಯಕ್ತಿಕವಾಗಿ ಗ್ರಾಹಕರು ಮಾಡುವಂತಹ ಯಾವುದೇ ಟ್ರಾನ್ಸಾಕ್ಷನ್ ಮೇಲೆ ಇದು ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಸಂಗ್ರಹವಾಗುವ ಮೊತ್ತ ಏನಿದೆ MDR, ಇದರಿಂದ ನಮ್ಮ ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮತ್ತಷ್ಟು ನಾವೀನ್ಯತೆಯಿಂದ ಆಧುನೀಕರಣಗೊಳಿಸಲು ಮತ್ತು ಬಲಪಡಿಸಲು ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ UPI ಹೊಸ ಮಾರ್ಗಸೂಚಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ UPI ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು, ನಡೆಸಿಕೊಟ್ಟವರು ನಾರಾಯಣ ಸ್ವಾಮಿ PS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 6:40. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ. 6:30 ಅವಲೋಕನ. ಸಂಜೆ 6:50 ಕಿಸಾನ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮರಗೆಣಸಿನ ಬೇಸಾಯ ಕ್ರಮಗಳು, ಈ ಕುರಿತು ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ತಿಮ್ಮಪ್ಪ ಹೆಚ್ಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಸಂಜೆ 7:20 ಜನಪದ ಸಂಗೀತ, 7:45 ಚಿತ್ರಗೀತೆಗಳು. ಎಂಟು ಗಂಟೆ 30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳು. 9:15

ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್ಸ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

0: ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ನಾಳೆ ಬೆಳಗ್ಗೆ 6:10 ದಸರಾ ಗೀತಾರಾಧನಾ ಮೈಸೂರು ಕೇಂದ್ರದ ಕೊಡುಗೆ, 6:30 ಚಿಂತನ ಮೈಸೂರು ನಾಗರಾಜ್ ಶರ್ಮಾ ಅವರಿಂದ, 6:35 ರೈತರಿಗೆ ಸಲಹೆ, 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ, 6:50 ಜನಪದ ಸಂಗೀತ. ನಾಳೆ ಬೆಳಗ್ಗೆ 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ, 7:45 ಹಾಗೂ 9:45 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:35 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮಗಳ ಸರಣಿ. ಇನ್ನು ನಿಲಯದಿಂದ ನಾಳೆ ಮಧ್ಯಾಹ್ನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕವನ ವಾಚನ ಅಶ್ವಿತಾ ಶೆಟ್ಟಿ ಅವರಿಂದ, ನಂತರ ಡಾಕ್ಟರ್ ಭಾಗ್ಯ ಬಿ ಶರ್ಮಾ ಅವರಿಂದ ಭಾಷಣ, ನಮ್ಮ ಪರಿಸರವನ್ನು ಹಾಗೂ ಆವಾಸ ಸ್ಥಾನವನ್ನು ಸ್ವಚ್ಛಗೊಳಿಸುವುದು ಹೇಗೆ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. ಇನ್ನು 12:30 ವನಿತಾ 12:30 ಆರೋಗ್ಯ ಸಂಚಿಕೆ, ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ, ಪಿಎಂ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಮಾಹಿತಿ, ಹಾಸನ ಕೇಂದ್ರದ ಕೊಡುಗೆ ಇದು. ನಾಳೆ ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದ ರೈತರಾದ ಸಂಗನಗೌಡ ಕನ್ನೂರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ರಾಯನ್ ಸಾಳುಂಕೆ. 5:00 ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ, 5:55 ಉದ್ಯೋಗ ವಾರ್ತೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani. The news are read by Abhishek Mukhopadhyay. Prime Minister Narendra Modi has said that the centre has embodied the principle of power to empower in his governance approach and work culture. Speaking at the Bloomberg New Economy Forum in New Delhi, Prime Minister Modi said that India's economic growth is taking place on strong foundation amidst global uncertainty. Mr. Modi said country's progress is rooted in collective growth and shared opportunities. He said the government's constant endeavour is to ensure that India's capabilities open new doors of opportunities for other countries as well.
2: Knowledge sirf kuch logon ko aage badhayegi ya karodon logon ke liye naye avsar badhayegi? Kya knowledge keval kuch logon ki taakat bani rahegi ya सबकी क्षमता बढ़ाएगी? यहीं से एक नया विचार जन्म लेता है और ये विचार है पावर टू एम्पावर, पावर टू एम्पावर, पावर टू कंट्रोल से आगे पावर टू एनेबल, पावर टू कॉम्पीट से आगे पावर टू कोलैबोरेट, पावर टू सक्सीड से आगे पावर टू हेल्प अदर सक्सीड. और इसलिए आज मैं यहां जिस

0: ಬಿಟ್ಟಿತ್ತು. ಕಣ್ಣು ಹೆಂಗೆ ಜೋತ್ ಬಿದ್ದಾವೆ ನೋಡಿ ನೀನು. ಹಾಂ, ದೇಹ ದಷ್ಪುಷ್ಟವಾಗಿರ್ಬೇಕಪ್ಪ ಅಂತಂದ್ರೆ, ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರೆ ಈ ದಿನಾಲೂ ಈ ತರಕಾರಿಗಳನ್ನು ತಿನ್ನೋದನ್ನು ಮರಿಬಾರ್ದು. ಅದು ಹೆಂಗೆ ತಿನ್ಬೇಕಪ್ಪ ಅಂತಂದ್ರೆ ಸ್ವಚ್ಛವಾಗಿ ತೊಳೆದು ತಿನ್ಬೇಕು. ಹಾಂ, ಹಾಗೇ ಇದರ ಜೊತೆ ಹಾಲು ಉಣಬೇಕು, ತುಪ್ಪ ತಿನ್ನಬೇಕು, ಹಾಂ, ಬೆಣ್ಣೆ ತಿನ್ನಬೇಕು, ಹಾಲಿನ ಪದಾರ್ಥಗಳು ಸ್ವಲ್ಪ ಸ್ವಲ್ಪ ಆಹಾರದೊಳಗಿರಬೇಕು ದಿನಾಲು. ಹಾಂ, ನೋಡು, ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಒಂದೇ ಥರ ತಿನ್ನೋಂಗಿಲ್ಲ. ಅನ್ನ ತಿಂದ್ರೆ ಅನ್ನನೇ ತಿನ್ನೋದು, ರೊಟ್ಟಿ ತಿಂದ್ರೆ ರೊಟ್ಟಿನೇ ತಿನ್ನೋದು, ಹಂಗೆ ಮಾಡಬಾರ್ದು. ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನಬೇಕು, ಎಲ್ಲನೂ ಆಹಾರದೊಳಗೆ ಇರಬೇಕು. ಹಾಂ, ಬೇರೆ ಬೇರೆ ವೆರೈಟಿ ವೆರೈಟಿ ಇರಬೇಕು. ನೋಡು, ಕಾರ್ತಿಕ್ ಇಲ್ಲಿ ಹೋಗ್ಯಾನ, ಹಾಂ, ಅವನು ಕೂಡ ಹಂಗೆ ಮಾಡ್ಲಾಕತ್ತಾನ ನಿನ್ನಂಗೆ. ಹಾಂ, ಅವನು ಏನಪ್ಪ ಅಂತಂದ್ರೆ ದಿನಾಲು ಒಂದೊಂದು ತರಕಾರಿಯನ್ನು ತಿನ್ನಬೇಕು. ಅದು ಸ್ವಚ್ಛವಾಗಿ ಕೈಕಾಲು ಮುಖ ತೊಳ್ಕೊಂಡು, ಹಾಂ, ಕೈ ಮೊದಲು ಸ್ವಚ್ಛವಾಗಿರಲಿ ಊಟಕ್ಕಿಂತ ಮೊದಲು. ಅದು ಒಲ್ಲೇ ಇದು ಒಲ್ಲೇ ಅನ್ನಬಾರ್ದು. ಹಾಂ, ಆಹಾರ ಪದಾರ್ಥಿಯೊಳಗೆ ಬೇರೆ ಬೇರೆ ಇರಲಿ, ಎಲ್ಲ ತಂದಿಟ್ಟಿರ್ತೀನೋ ಇಲ್ಲೋ ಮನೆಯೊಳಗೆ, ನೀವು ಸ್ವಚ್ಛ ಮಾಡಿಕೊಂಡು ತಿನ್ನಬೇಕು ಅಥವಾ ಇಲ್ಲೋ. ಹಾಂ, ಡಾಕ್ಟರ್ ಹೇಳ್ಯಾರೋ ಅಥವಾ ಇಲ್ಲೋ?
1: ಹಾಂ ಅಪ್ಪ, ಹೇಳಾರಲ್ಲ ಅವರು. ಮತ್ತು ಅವ್ರು ಹೇಳ್ದಂಗೆ ನಾ ಈಗ ದಿನಾನೂ ಊಟ ಮಾಡ್ಕೊಂತ ರೊಟ್ಟಿ ಜೊತೆ, ಪಲ್ಯ ಜೊತೆ, ಸೌತೆಕಾಯಿ, ಗಜರಿ ಅದೆಲ್ಲ ಅದನ್ನು ಕಟ್ ಮಾಡ್ಕೊಂಡು ಮಾಡ್ಕೊಂಡು ಈಗ ತಿನ್ನಾಕತ್ತೀನಿ. ಅಮ್ಮನೂ ಕಟ್ ಮಾಡಿಕೊಟ್ಟಿದ್ರು ತಿಂದಿನ ಜೊತೆ ಜೊತೆ. ಮತ್ತೀಗ ದಿನಾನೂ ಹಾಲನ್ನು ಕುಡಿತೀನಿ, ಎಲ್ಲ ಊಟನೂ ಮಾಡ್ತೀನಿ.
0: ದಿನಾಲೂ ಹಾಲು, ಅದ್ರ ಜೊತೆ ರೊಟ್ಟಿ, ಮಜ್ಜಿಗೆ ಮತ್ತು ತರಾವರಿ ತರಕಾರಿಗಳನ್ನು ಅದ್ರ ಜೊತೆ ಬಾಡಿಸ್ಕೊಳ್ಳೋದ್ರಿಂದ ಕಲಿಬೇಕು. ಹಾಂ, ಡಾಕ್ಟರ್ ಏನು ಹೇಳಿದಾರ?
1: ಹಾಂ, ಮೆಂತೆ ಪಲ್ಲೆ, ಕತ್ತರಿಕಿ ಪಲ್ಲೆ ಅಂತ ನೀ ಹೊಲಕ್ಕೆ ಹೋದಾಗ ತಂದಿದ್ದೆಲ್ಲ.
0: ಹಾಂ, ಈಗನು ತಂದಿನವ, ತರಕಾರಿ ಒಳಗೆ ಬಜಾರ್ ಒಳಗೆ ಸಿಕ್ಕಿತ್ತು. ಹಾಂ, ಸ್ವಚ್ಛಾಗಿ ತೊಳೆದಕ್ಕಿಂತ ಊಟದ ಜೊತೆ ತಿನ್ನೋದು ಕಲಿಯರಿ ಇಬ್ರು. ಹಾಂ,
1: ಆಯ್ತಪ್ಪ.
0: ಈ ಹಬ್ಬದಾಗ ಹೋಳಿಗೆ, ಹುಗ್ಗಿ, ಹಾಂ, ಮತ್ತು ಕಡಬ ಎಲ್ಲ ಮಾಡಿರ್ತಾರ. ಹಾಂ, ನೀವು ಒಲ್ಲೆ ಅನ್ಬಾರ್ದು ಮತ್ತೆ.
1: ಅದು ಭಾಳ ರುಚಿ ಇರ್ತಿತ್ತು ಪಪ್ಪ.
0: ಸ್ವಲ್ಪ ಆದ್ರೂ ತಿನ್ಬೇಕು. ಹ್ಮ್, ರುಚಿ ಇರ್ತದ ಹಂಗೆ ಬಿಟ್ಟು ಬಿಡುದಲ್ಲ. ಎದಕ್ ಮಾಡಿರ್ತಾರ? ಬರೇ ಕರೆದದ್ದು ಆಯ್ತು, ಎಲ್ಲಿ ಬಜಿ ತಿಂದೆ, ಹಾ, ನಾ ಪುರಿ ತಿಂದೆ, ಹೊರಗಿನ ಸ್ನ್ಯಾಕ್ಸ್ ತಿಂದೆ, ಹಾ, ಅವೆಲ್ಲ ಮಾಡ್ಬಾರ್ದವ. ನಾಲಿಗೆಗೆ ಸಿಹಿ ಆದ್ರ ಅದು ಉದರಕ್ಕ ಕೈ ಆಗಿರ್ತದ.
1: ಉದರ ಅಂದ್ರಪ್ಪ
0: ಹೊಟ್ಟಿ?
1: ಹಾ, ಹೊಟ್ಟಿಗೆ ಅಂದ್ರೆ ನಮ್ಮ ಶರೀರಕ್ಕೆ ಚಲೋ ಅನಿಸ್ತೈತಿ, ಆರೋಗ್ಯಕ್ಕೆ ಒಳ್ಳೆಯದು ಅಂಥದ್ದು ತಗೋಬೇಕು
0: ಮತ್ತೆ.
1: ಆಯ್ತಪ್ಪ.
0: ಹ್ಮ್, ಸರಿನಾ? ಹಾ, ಇಷ್ಟು ಮಾಡ್ಬೇಕು ನೋಡು. ಹಾ, ಆಹಾರ ಪದ್ಧತಿ ಸರಿಯಾಗಿರ್ಬೇಕು, ಅಂದಾಗ ಡಾಕ್ಟರ್ ಹೇಳ್ದಂಗ ನಾವು ಪಾಲಿಸ್ದಂಗ ಆಗ್ತದ.
1: ಆಯ್ತಪ್ಪ.
2: ಈಗ ಒಂದು ನೀತಿ ಕಥೆ ಕೇಳೋಣ.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದ್ ಕಾಡಿನಲ್ಲಿದ್ದ ಗರ್ಭಿಣಿ ಜಿಂಕೆಗೆ ಪ್ರಸವ ವೇದನೆ ಶುರು ಆಗ್ಬಿಡ್ತು. ಅದು ನದಿಯ ದಡದಲ್ಲಿ ಎಲ್ಲಾದ್ರೂ ದಟ್ಟವಾದ ಹುಲ್ಲು ಇರೋ ಸ್ಥಳವನ್ನ ಹುಡುಕಾಡ್ತಾ ಇತ್ತು. ಜಿಂಕೆಯ ಪ್ರಸವಕ್ಕೆ ಅನುಕೂಲವಾದ ಸ್ಥಳ ದೊರೆತೇ ಬಿಡ್ತು. ಅದಾಗಲೇ ಅದರ ಪ್ರಸವ ವೇದನೆ ಕೂಡ ತುಂಬಾ ಹೆಚ್ಚಾಗ್ಬಿಟ್ಟಿತು. ಅದೇ ಕ್ಷಣದಲ್ಲಿ ದಟ್ಟವಾದ ಕಾರ್ಮೋಡಗಳು ಆವರಿಸಿ ಕಾಳುಗಿಚ್ಚು ತನ್ನ ಕೆನ್ನಾಲ್ಗೆಯನ್ನ ಚಾಚಲು ಪ್ರಾರಂಭ ಮಾಡ್ಬಿಡ್ತು. ಹೀಗೆ ಇಂತಹ ಪರಿಸ್ಥಿತಿಯಲ್ಲಿ ತಬ್ಬಿಬ್ಬಾದ ಜಿಂಕೆ ತನ್ನ ಸುತ್ತಲೂ ಒಂದ್ ಬಾರಿ ಕಣ್ಣಾಯಿಸ್ತು. ಆಗ ತನ್ನ ಎಡಗಡೆ ನೋಡಿದಾಗ ಬೇಟೆಗಾರನೊಬ್ಬ ಶಸ್ತ್ರಸನ್ನದ್ಧನಾಗಿ ತನ್ನನ್ನ ಗುರಿಯಾಗಿಸ್ಕೊಂಡು ನಿಂತುಬಿಟ್ಟಿದ್ದ. ಬಲಗಡೆ ನೋಡಿದ್ರೆ ಹಸಿದ ಹುಲಿ ಅದನ್ನೇ ಸಮೀಪಿಸ್ತಾ ಇತ್ತು. ಒಂದ್ ಕಡೆ ದಟ್ಟ ಮೋಡಗಳು. ಇಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಜಿಂಕೆ ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕಿರೋ ಪ್ರಸವ ವೇದನೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇದೆಲ್ಲ ಭಯದ ವಾತಾವರಣಗಳು. ಇದ್ರ ಮಧ್ಯೆ ತನ್ನ ಸರ್ವನಾಶಕ್ಕಾಗಿನೇ ಕಾದು ಕುಳಿತ ಬೇಟೆಗಾರನಿಂದ ಅದು ಬದುಕುಳಿಲಿಕ್ಕೆ ಸಾಧ್ಯನಾ? ಹೀಗೆ ಹಬ್ತಾ ಇರೋ ಕಾಳಗಿಚ್ಚಿನ ಮಧ್ಯದಲ್ಲಿ ಅದು ತನ್ನ ಮಗುವಿಗೆ ಜನ್ಮ ಕೊಡ್ಲಿಕ್ಕೆ ಸಾಧ್ಯನಾ? ಜಿಂಕೆ ಮುಂದೆ ಏನ್ ಮಾಡ್ತು ಅನ್ನೋದು ಈಗ ತಿಳಿಯೋಣ. ಜಿಂಕೆ ತನ್ಗೆ ಒದಗ್ ಬಂದ ಕಷ್ಟಗಳನ್ನ, ತನ್ನೆದುರಿಗೆ ಕಾದು ಕುಳಿತಿರೋ ಸಾವನ್ನು ಕೂಡ ಲೆಕ್ಕಿಸದೆ ಜಿಂಕೆ ಒಂದು ಹೊಸ ಜೀವಕ್ಕೆ ಜನ್ಮ ನೀಡುವಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಳ್ತು. ಜಿಂಕೆ ಮಗುವಿಗೆ ಜನ್ಮ ನೀಡೋ ಸಮಯದಲ್ಲಿನೇ ಮೋಡ ಕವಿದಿದ್ದ ಕಾರಣ ಬೇಟೆಗಾರನ ಗುರಿ ತಪ್ಪಿ ಹೋಗ್ಬಿಡ್ತು. ಬೇಟೆಗಾರನ ತಪ್ಪಿದ ಗುರಿಗೆ ಹಸಿದ ಹುಲಿ ಬಲಿಯಾಗ್ಬಿಡ್ತು. ಕವಿದ ಮೋಡವು ಹನಿಗಳಾಗಿ ಸುರಿದು ಕಾಳ್ಗಿಚ್ಚನ್ನ ಆರಿಸ್ಬಿಡ್ತು. ಅಷ್ಟರಲ್ಲಿ ಜಿಂಕೆ ತನ್ನನ್ನೇ ಹೋಲುವ ಮುದ್ದಾದ ಮರಿಗೆ ಜನ್ಮ ಕೊಡ್ತು. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ಹೀಗೆ ಜಿಂಕೆ

ಹಾಗೇನೆ ಮನುಷ್ಯನ ಬದುಕಿನಲ್ಲೂ ಕೂಡ ಅನೇಕ ಕಡೆಗಳಿಂದ ಕಷ್ಟಗಳು, ನಕಾರಾತ್ಮಕ ವಿಚಾರಗಳು, ಆಲೋಚನೆಗಳು ಬರ್ತಾ ಇರ್ತವೆ. ಕೆಲವೊಮ್ಮೆ ಇಂತಹ ಆಲೋಚನೆಗಳು ನಮ್ಮನ್ನೇ ನಾಶ ಮಾಡುವಷ್ಟು ಪ್ರಬಲವಾಗ್ಬಿಡ್ತವೆ. ಆದ್ರೆ ಜಿಂಕೆಗೆ ಆ ಕ್ಷಣದಲ್ಲಿ ಹೆಚ್ಚಿನ ಆದ್ಯತೆ ಒಂದು ಜೀವಕ್ಕೆ ಜನ್ಮ ನೀಡೋದಾಗಿತ್ತು. ಹಾಗಾಗಿ ಅದು ಉಳಿದ ಯಾವ ಕಷ್ಟಗಳನ್ನು ಕೂಡ ಲೆಕ್ಕಿಸದೆ ತನ್ನ ಕರುಳ ಬಳ್ಳಿಗೆ ಜೀವ ಕೊಡೋದಕ್ಕೆ ಮುಂದಾಯ್ತು. ಮಗುವಿಗೆ ಜೀವ ಕೊಡುವುದರ ಹೊರತಾಗಿ ಮತ್ತೇನನ್ನೂ ಮಾಡಲು ಜಿಂಕೆ ಅಶಕ್ತವಾಗಿತ್ತು. ಜಿಂಕೆಯಂತೆ ನಾವು ಕೂಡ ನಮ್ಮ ಕೆಲಸದ ಮೇಲೆ, ಜೀವನದ ಮೇಲೆ ಪ್ರೀತಿ, ಗಮನ, ನಂಬಿಕೆ, ಭರವಸೆಗಳನ್ನ ಇಟ್ಕೊಂಡಿದ್ದೆ ಆದಲ್ಲಿ ಯಶಸ್ಸು ಸಾಧಿಸೋದು ಕಷ್ಟನೇ ಇಲ್ಲ ಅಂತ ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಭಾಗವಹಿಸಿದವರು ಪಿಬಿ ಡೊಳ್ಳಿ ಹಾಗೂ ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
5: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
5: ಆಕಾಶವಾಣಿ
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಶಯಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು ಸಮಯ 6:20 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ವೈಶ್ವಿಕ ಅನಿಶ್ಚಿತತಾನಾಂ ಮಧ್ಯೆಪಿ ಭಾರತಸ್ಯ ಆರ್ಥಿಕ ವಿಕಾಸಃ ಸುದೃಢತಯಾ ಪ್ರತಿಷ್ಠಿತಃ. ಅತ್ರಾವಸರೆ ನವದಿಲ್ಯಾಂ ಬ್ಲೂಂಬರ್ಗ್ ಆರ್ಥಿಕ ಮಂಚಂ ಅಸೌ ಸಂಬೋಧಿತವಾನ್. ದೀಪಾವಳಿ ಪರ್ವಣಃ ಅನಂತರಂ ಚಯನಿತೇಷು P2M ವ್ಯವಹಾರೇಷು MDR ಶುಲ್ಕಂ ಪ್ರವರ್ತಿಷ್ಯತೆ. ಲದ್ದಾಖಃ ಭಾರತಸ್ಯ ಅಭಿನ್ನಮಂಗಂ, ಚೀನಸ್ಯ ಪ್ರತ್ಯಾಖ್ಯಾನೇನ ನ ಪರಿವರ್ತತೆ ಯಥಾರ್ಥಮಿತಿ ನವದಿಲ್ಯಾಃ ದೃಢ ಪ್ರತಿಪಾದನಂ. ಅಂತಾರಾಷ್ಟ್ರೀಯ ಮುದ್ರಾಕೋಶೇಣ 2000ತಮಸ್ಯ 26-27 ವರ್ಷಾಯ ಭಾರತಸ್ಯ ಆರ್ಥಿಕ ವಿಕಾಸಾನುಪಾತಃ 7% ಯಾವತ್ ವರ್ಧಿತಃ. ಅಪಿ ಚ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತ್ಯಾ ಸಿತಂಬರ ಮಾಸಸ್ಯ ಮಾಸೋತ್ಕೃಷ್ಟ ಕ್ರೀಡಕ ಪುರಸ್ಕಾರಾಯ ಶೆಫಾಲಿ ವರ್ಮಾ, ಶುಭಮನ್ ಗಿಲ್ ಇತ್ಯೇತೌ ಚಿತೌ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಕೇಂದ್ರ ಸರ್ವಕಾರೇಣ ಸ್ವಕೀಯ ಶಾಸನ ದೃಷ್ಟಿಕೋಣ

ಸಾಮಾನ್ಯ ವೇದಿಕೆಯನ್ನು ಒದಗಿಸಿದೆ. ಇದರ ಮೂಲಕ ರಸ್ತೆ, ರೈಲ್ವೆ ಮತ್ತು ಇತರೆ ಸಾರಿಗೆ ಜಾಲಗಳನ್ನು ಒಂದೇ ಕಡೆ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಇಂದು ಈ ಯೋಜನೆಯು 58 ಕೇಂದ್ರ ಸಚಿವಾಲಯಗಳು ಮತ್ತು ಎಲ್ಲ 36 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಇದು ಸರ್ಕಾರದ ಎಲ್ಲಾ ವಿಭಾಗಗಳನ್ನು ಒಂದೇ ವೇದಿಕೆಯಡಿ ತಂದು ಯೋಜನೆಗಳನ್ನು ತ್ವರಿತವಾಗಿ ಮತ್ತು ಸಮರ್ಪಕವಾಗಿ ಜಾರಿಗೆ ತರಲು ನೆರವಾಗಿದೆ. ಈ ಬೃಹತ್ ಯೋಜನೆ ಸಮನ್ವಯ ಜಾಲವು ಸಮಗ್ರ ಅಭಿವೃದ್ಧಿ, ಬಹುಮಾದರಿ ಮೂಲಸೌಕರ್ಯ, ಕೊನೆಯ ಮೈಲಿ ಸಂಪರ್ಕ, ತ್ವರಿತ ಭೂಸ್ವಾಧೀನ, ಅನುಮೋದನೆಗಳ ಸರಳೀಕರಣ ಮತ್ತು ಪರಿಸರದ ಮೇಲಿನ ದುಷ್ಪರಿಣಾಮ ಕಡಿತ ಎಂಬ 6 ಮೂಲಭೂತ ತತ್ವಗಳ ಮೇಲೆ ಕೆಲಸ ಮಾಡುತ್ತದೆ. ಇದರ ಅಡಿಯಲ್ಲಿ 7 ಪ್ರಮುಖ ಮೂಲಸೌಕರ್ಯ ಚಾಲಕ ಶಕ್ತಿಗಳಾದ ರಸ್ತೆ, ರೈಲ್ವೆ, ಬಂದರು, ಜಲಮಾರ್ಗ, ವಿಮಾನ ನಿಲ್ದಾಣ, ಸಾರ್ವಜನಿಕ ಸಾರಿಗೆ ಮತ್ತು ಸರಕು ಸಾಗಣೆ ಮೂಲಸೌಕರ್ಯಗಳನ್ನು ಕೇಂದ್ರೀಕರಿಸಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 2026 ಅಕ್ಟೋಬರ್ ವೇಳೆಗೆ ಈ ವೇದಿಕೆಯಲ್ಲಿ 23,493 ಹೆಚ್ಚು ಡೇಟಾ ಲೇಯರ್ಸ್ ಅಂದರೆ ದತ್ತಾಂಶ ಪದರಗಳನ್ನು ಅಳವಡಿಸಲಾಗಿದೆ. ಇದು ಯೋಜನಾಕಾರರಿಗೆ ಸ್ಥಳದ ಆಯ್ಕೆ ಮತ್ತಿತರ ಅಗತ್ಯ ಕ್ರಮಗಳನ್ನು ಸುಲಭವಾಗಿ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ಗತಿಶಕ್ತಿ ಯೋಜನೆಯ ಆಡಳಿತ ಮತ್ತು ಮೇಲ್ವಿಚಾರಣೆಗಾಗಿ 3 ಸಾಂಸ್ಥಿಕ ಚೌಕಟ್ಟನ್ನು ರೂಪಿಸಲಾಗಿದೆ. ಸಂಪುಟ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಬಲೀಕೃತ ಕಾರ್ಯಪಡೆಯು ಯೋಜನೆಯ ಅನುಷ್ಠಾನ ಮೇಲ್ವಿಚಾರಣೆ ಮಾಡುತ್ತದೆ. ಯೋಜನಾ ಜಾಲ, ಗುಂಪು, ಎನ್ಪಿಜಿ, ಮೂಲಸೌಕರ್ಯ ಸಚಿವಾಲಯಗಳ ಮುಖ್ಯಸ್ಥರನ್ನು ಒಂದು ವೇದಿಕೆಯಡಿ ತಂದು ಪ್ರಸ್ತಾವನೆಗಳನ್ನು ಪರೀಕ್ಷಿಸುತ್ತದೆ. ತಾಂತ್ರಿಕ ಬೆಂಬಲ ಘಟಕ ಅಗತ್ಯ ತಜ್ಞರ ಸಹಾಯವನ್ನು ಒದಗಿಸುತ್ತದೆ. 2026 ಆಗಸ್ಟ್ 11 ವೇಳೆಗೆ ಎನ್ಪಿಜಿ ಸುಮಾರು 18.66 ಲಕ್ಷ ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ 396 ಮೂಲಸೌಕರ್ಯ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಿದೆ. ಇದರಲ್ಲಿ 256 ಯೋಜನೆಗಳನ್ನು ಅನುಮೋದಿಸಲಾಗಿದ್ದು 198 ಯೋಜನೆಗಳು ಪ್ರಸ್ತುತ ಅನುಷ್ಠಾನದ ಹಂತದಲ್ಲಿದೆ. ಮೂಲಸೌಕರ್ಯ ಯೋಜನೆಗಳ ತರಬೇತಿ ಮತ್ತು ಕೌಶಲ್ಯ ವೃದ್ಧಿಗಾಗಿ 2022 ಗತಿಶಕ್ತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಈ ವಿಶೇಷ ವಿಶ್ವವಿದ್ಯಾಲಯ ಸಾರಿಗೆ ಮತ್ತು ಸರಕು ಸಾಗಾಣೆ ವಲಯಕ್ಕೆ ಅಗತ್ಯವಿರುವ ನುರಿತ ತಜ್ಞರನ್ನು ತಯಾರು ಮಾಡುತ್ತಿದೆ. ಇದುವರೆಗೆ ಈ ವಿಶ್ವವಿದ್ಯಾಲಯ ಗತಿಶಕ್ತಿ ಯೋಜನೆಗಾಗಿ ವಿನ್ಯಾಸಗೊಳಿಸಿದ ವ್ಯಾಸಂಗಗಳ ಮೂಲಕ ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ಇದರ ಜೊತೆಗೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದಿಸಿರುವ ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಾಣೆ ಪ್ರಾಧಿಕಾರ ಕೂಡ ಪಿಎಂ ಗತಿಶಕ್ತಿ ಯೋಜನೆಯ ಧ್ಯೇಯಗಳಿಗೆ ಪೂರಕವಾಗಿದ್ದು ದೀರ್ಘಕಾಲೀನ ಸಾರಿಗೆ ಯೋಜನೆಯನ್ನು ರೂಪಿಸಲು ಮತ್ತು ರಾಷ್ಟ್ರೀಯ ಸಾರಿಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಲು ನೆರವಾಗಲಿದೆ. ದೇಶದ ವಿವಿಧ ಪ್ರದೇಶಗಳಲ್ಲಿ ಈ ಯೋಜನೆಯು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ಸಂಪರ್ಕಿಸುವ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ನಿರ್ಮಾಣದಲ್ಲಿ ಗತಿಶಕ್ತಿ ವೇದಿಕೆಯನ್ನು ಬಳಸಿ ಅರಣ್ಯ ಭೂಮಿಯ ಬಳಕೆಯನ್ನು 19% ತಗ್ಗಿಸಲಾಗಿದೆ. ಇದರಿಂದ ಪ್ರಯಾಣದ ಸಮಯ 7-8 ಗಂಟೆಗಳವರೆಗೆ ಉಳಿತಾಯವಾಗಲಿದೆ. ಅದೇ ರೀತಿ ಅಸ್ಸಾಂನ ಜೋಗಿ ಘೋಫಾ ಬಹುಮಾದರಿ ಸರಕು ಸಾಗಣೆ ಕೇಂದ್ರ ಮತ್ತು ಲಡಾಖ್ ಹರಿಯಾಣ ನಡುವಿನ ಹಸಿರು ಇಂಧನ ಕಾರಿಡಾರ್ಗಳಂತಹ ಯೋಜನೆಗಳು ಈ ರಾಷ್ಟ್ರೀಯ ಕ್ರಿಯಾ ಯೋಜನೆಯ ಯಶಸ್ಸಿಗೆ ಸಾಕ್ಷಿಯಾಗಿವೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯು ಭಾರತದ ಮೂಲಸೌಕರ್ಯ ವಲಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದು ಸುಸ್ಥಿರ ಮತ್ತು ವೇಗಗತಿಯ ಅಭಿವೃದ್ಧಿಗೆ ಬಲವಾದ ಬುನಾದಿ ಹಾಕಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಪ್ರೆಸರ್ ಜಾಗೃತ ಉಪಕ್ರಮ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:36. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ವ್ಯಕ್ತಿ ಹೆಸರು ಉಮರ್ ಫಾರೂಕ್ ಹಮೀದ್ ಕೊರಬು. ವಯಸ್ಸು 28 ವರ್ಷ. ಕೂಲಿ ಕೆಲಸ ಮಾಡುತ್ತಿದ್ದು. ಎತ್ತರ 5'2". ಗುಂಡು ಮುಖ, ಸಾದಾ ಕಪ್ಪು ಮೈಬಣ್ಣ, ಮೈಯಿಂದ ಸದೃಢ ಇರುತ್ತಾನೆ. ಹಿಂದಿ ಮತ್ತು ಕನ್ನಡ ಭಾಷೆಯನ್ನು ಮಾತನಾಡುತ್ತಾನೆ. ಮನೆಯಿಂದ ಹೋಗುವಾಗ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ನೀಲಿ ಬಣ್ಣದ ಶರ್ಟ್ ಧರಿಸಿರುತ್ತಾನೆ. ಈ ಚೆಹರೆ ಪಟ್ಟಿ ಉಳ್ಳ ವ್ಯಕ್ತಿ ತಮಗೆಲ್ಲಾದರೂ ಕಂಡುಬಂದಲ್ಲಿ

0: ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆಯನ್ನ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ,
3: ಆನಂದಿಸಿ,
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿ ಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟದ ರೈತರೊಂದಿಗೆ ನಡೆದ ಸಭೆ ಯಶಸ್ವಿಯಾಗಿದ್ದು, ರೈತರು ರಸ್ತೆ ತಡೆ ನಡೆಸುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೀಘ್ರವೇ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬ್ಬು ಬೆಳೆಗಾರರು, ಕೃಷಿ ವಿಜ್ಞಾನಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನೊಳಗೊಂಡ ಜಂಟಿ

0: ಈ ಸಮಿತಿ ರಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯುವಂತೆ ಮಾಡುವುದರ ಜೊತೆಗೆ ಕಬ್ಬಿನ ತೂಕ, ರಿಕವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಯುವ ಪ್ರದೇಶಗಳ ಕಟಾವು ಅವಧಿ ಹಾಗೂ ಸಕ್ಕರೆ ರಿಕವರಿ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರ ರಚಿಸಲಿರುವ ಜಂಟಿ ಸಮಿತಿಗೆ ರಾಜ್ಯದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂಬ ರೈತರ ಆರೋಪಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ 202 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಗತಿ ಪಥ ಯೋಜನೆಯಡಿಯಲ್ಲಿ 5,400 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿ ಮಾಡಲಾಗುತ್ತಿದ್ದು, ಮೊದಲ ಹಂತದಲ್ಲಿ 2,248 ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ದಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, 1,692 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೊದಲ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿರುವ 562 ರಸ್ತೆಗಳ ಕಾಮಗಾರಿಯಲ್ಲಿ ಗುಣಮಟ್ಟದ ಖಾತ್ರಿಗೆ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಏಷ್ಯಾ ಅಭಿವೃದ್ದಿ ಬ್ಯಾಂಕ್ ನೆರವಿನಿಂದ ಈ ಯೋಜನೆಯಲ್ಲಿ ಶೇಕಡಾ 70% ಆರ್ಥಿಕ ನೆರವು ಒದಗಿಸುತ್ತಿದ್ದು, ರಾಜ್ಯ ಸರ್ಕಾರ ಶೇಕಡಾ 30% ಭರಿಸುತ್ತಿದೆ. ಪ್ರಕೃತಿ ವಿಕೋಪವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ, ಆದರೆ ಅವುಗಳಿಂದ ಉಂಟಾಗುವ ನಷ್ಟಗಳನ್ನು ಕಡಿಮೆ ಮಾಡಬಹುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಆಯೋಜಿಸಿದ್ದ ವಿಪತ್ತಿನಿಂದ ಉಂಟಾಗಬಹುದಾದ ಅಪಾಯ ತಗ್ಗಿಸುವ ರಾಜ್ಯ ವೇದಿಕೆಯ ಮೊದಲ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿ ರಾಜ್ಯವನ್ನಾಗಿಸುವುದು ಮುಂದಿನ ಗುರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಭಿವೃದ್ದಿಯನ್ನು ಕೇವಲ ಆರ್ಥಿಕ ಪ್ರಗತಿ, ಬಂಡವಾಳ ಹೂಡಿಕೆ ಮತ್ತು ಮೂಲಸೌಕರ್ಯ ನಿರ್ಮಾಣದಿಂದ ಅಳೆಯಬಾರದು. ಜನರ ಸುರಕ್ಷತೆ ಮತ್ತು ಜೀವನೋಪಾಯದ ರಕ್ಷಣೆಯೂ ಅಭಿವೃದ್ದಿಯ ಪ್ರಮುಖ ಮಾನದಂಡವಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಪತ್ತು ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸಲು ಕೃತಕ ಬುದ್ದಿಮತ್ತೆ, ಉಪಗ್ರಹ ಚಿತ್ರಣ, ಭೌಗೋಳಿಕ ಮಾಹಿತಿ ಮತ್ತು ವೈಜ್ಞಾನಿಕ ಮುನ್ಸೂಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದಿವ್ಯಾಂಗರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ದ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ನಿಗಮಗಳ ಮೂಲಕ 1.5 ಲಕ್ಷದಿಂದ 35 ಲಕ್ಷದವರೆಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗೆ ಶೇಕಡಾ 15 ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡಾ 7.5% ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮವನ್ನು ಇಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಲಿಂಗ ತಾರತಮ್ಯವನ್ನು ತೊರೆದು ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಹಿಳೆಯರು ನಿರ್ಮಿಸಿರುವ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ಸಚಿವರು ಉದ್ಘಾಟಿಸಿದರು. ಇನ್ನೊಂದೆಡೆ ಚಾಮುಂಡಿ ವಿಹಾರ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಿದರು. ಅಥ್ಲೆಟಿಕ್ ಸಿಂಥೆಟಿಕ್ ಅಂಕಣಕ್ಕೆ ಆಗಮಿಸಿ ಮಹಿಳೆಯರ ಹಾಗೂ ಪುರುಷರ 400x4 ರಿಲೇ ವೀಕ್ಷಿಸಿ ಬಹುಮಾನ ವಿತರಿಸಿದರು. ನಂತರ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಕುಸ್ತಿ ಮನೆಗೆ ಆಗಮಿಸಿ ಮಕ್ಕಳ ಕುಸ್ತಿಯನ್ನು ಕಂಡು ಸಂತಸ ವ್ಯಕ್ತಪಡಿಸಿದರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂಶ್ರೀ ಸಭಾಂಗಣದಲ್ಲಿ ದಸರಾ ಕವಿಗೋಷ್ಠಿ ಉಪಸಮಿತಿ ವತಿಯಿಂದ ಆಯೋಜಿಸಿದ ಬಹುರೂಪಿ ಕವಿಗೋಷ್ಠಿಯನ್ನು ಖ್ಯಾತ ಸಾಹಿತಿ ವೈದೇಹಿ ಉದ್ಘಾಟಿಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ

0: ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015ರಲ್ಲಿ ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರಿಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ದಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014ರಲ್ಲಿ 873.3 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ನವದೆಹಲಿಯಲ್ಲಿ ಇದೇ 27ರಿಂದ 29ರವರೆಗೆ ನಡೆಯಲಿರುವ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಮ್ಮೇಳನ 2026ರ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಬಾರಿ ಸೆಮಿಕಂಡಕ್ಟರ್ಗಳು ಮತ್ತು ಮುಂದಿನ ಪೀಳಿಗೆಯ ಚಿಪ್ಗಳು ವಿಷಯದ ಕುರಿತು ಗೋಷ್ಠಿಯನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಡಿಆರ್ಡಿಒಗೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆ ಮಹಾನಿರ್ದೇಶಕ ಡಾ ಬಿಕೆ ದಾಸ್ ಮಾತನಾಡಿ, ಮುಂದಿನ ಪೀಳಿಗೆಗಾಗಿ ದೇಶೀಯ ಸಾಮರ್ಥ್ಯಗಳ ಮೇಲೆ ಒತ್ತು ನೀಡುವ ಮೂಲಕ ದೇಶೀಯ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯ ಅಭಿವೃದ್ದಿಗೆ ಕೊಡುಗೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳದ ನಿರ್ಧಾರವನ್ನು ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯದ ತೀರ್ಪು ಹಲವು ತಲೆಮಾರುಗಳಿಂದ ಸಮಾನ ಅವಕಾಶ ವಂಚಿತವಾಗಿದ್ದ ಶೋಷಿತ ಸಮುದಾಯಗಳ ಬದುಕಿನ ಕನಸಿಗೆ ಘಾಸಿ ಉಂಟುಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸುಪ್ರೀಂಕೋರ್ಟ್ ತೀರ್ಪಿನ ಅರಿವಿದ್ದರೂ ಈ ಹಿಂದಿನ ಬಿಜೆಪಿ ಸರ್ಕಾರ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಮೀಸಲಾತಿ ಹೆಚ್ಚಿಸಿದ್ದು ಈಗಿನ ಅವಾಂತರಕ್ಕೆ ಕಾರಣ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೇಕಡ 50ರ ಮೀಸಲಾತಿ ಮಿತಿಗೆ ಜೋತು ಬೀಳದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿ ಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030ರ ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ, ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: है पंजीकरण।
1: प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय भारत सरकार।
2: ಎಲ್ಲಾ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮರಗೆಣಸು ಬೆಳೆ ವೈಜ್ಞಾನಿಕ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತು ನಮಗೆ ಈ ಒಂದು ಮರಗೆಣಸು ಬೇಸಾಯದ ಬಗ್ಗೆ

0: ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತು ನಮಗೆ ಈ ಒಂದು ಮರಗೆಣಸು ಬೇಸಾಯದ ಬಗ್ಗೆ ತಿಳಿಸ್ಕೊಡಿ. ಮರಗೆಣಸು ಬೇಸಾಯ ಒಂದು ಪರಂಪರಾಗತವಾಗಿ ಬಂದ ಒಂದು ಬೆಳೆಯಾಗಿದೆ. ಏನೇನು ಬರ್ತದೆ ಇದರಲ್ಲಿ, ಯಾವ ರೀತಿ ಕ್ರಮ ಇರುತ್ತೆ, ಒಂದೊಂದಾಗಿ ಹೇಳ್ತಾ ಹೋಗಿ.
1: ಸರ್, ಖಂಡಿತವಾಗ್ಲಿ ಸರ್. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಮರಗೆಣಸು ಅಥವಾ ಇದು ಗೆಡ್ಡೆ ರೂಪದ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಬೆಳೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬ ಜಾಸ್ತಿ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಒಂದು ನಾರಾಯಣಾಂಶ ಕೂಡ ಯಥೇಚ್ಛವಾಗಿರುತ್ತೆ, ಮತ್ತು ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರೋದನ್ನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಸೊ ಎಲ್ಲ ಕಡೆಯೂ ಕೂಡ ಬೆಳೀತಾ ಹೋಗ್ಬೋದು. ಈ ಬೆಳೆ ಯಥೇಚ್ಛವಾಗಿ ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಮೈದಾನ ಪ್ರದೇಶದಲ್ಲೂ ಕೂಡ ಈ ಒಂದು ಬೆಳೆನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಕೆಲವೊಂದು ಕಂಟ್ರಿಗಳಲ್ಲಿ ಸ್ಟೇಬಲ್ ಫುಡ್ ಆಗಿದೆ. ನಾವು ನೋಡ್ತಾ ಇರ್ಬೋದು ನೈಜೀರಿಯಾ ಆಗಿರ್ಬೋದು, ಥಾಯ್ಲ್ಯಾಂಡ್ಸ್ ಆಗಿರ್ಬೋದು, ಘಾನಾ ಆಗಿರ್ಬೋದು, ಬ್ರೆಜಿಲ್ ದೇಶಗಳಿಗೆ ಒಂದು ಪ್ರಮುಖವಾಗಿರುವಂತಹ ಒಂದು ಬೆಳೆ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಒಂದು ಬೆಳೆ ಬೆಳೆಯುವಂತಹ ರಾಜ್ಯಗಳು ಯಾವ ಅಂತ ನೋಡ್ತಾ ಹೋದ್ರೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಇದು ಒಂದು ಉಪಮುಖ್ಯ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ಬೆಳೀತಾ ಹೋಗ್ತಾರೆ ಅಂತ ನೋಡ್ತಾ ಹೋದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಬೆಳೆನ ಬೆಳೆಯೋದ ನಾವು ಕಾಣಬಹುದಾಗಿದೆ. ಈ ಒಂದು ಬೆಳೆ ಅಥವಾ ಈ ಒಂದು ಗೆಡ್ಡೆಯಲ್ಲಿ ಸೊ 20-30% ಅಷ್ಟು ಒಂದು ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಲವಣಾಂಶಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಪ್ರೋಟೀನ್ ಅಂಶ ಕೂಡ ಇರೋದನ್ನ ನಾವು ಕಾಣಬಹುದಾಗಿದೆ. 1 ಕೆಜಿ ನಾವು ಮರಗೆಣಸು ತಿಂದ್ರೆ ಅಕ್ಕಿಗಿಂತ ಸುಮಾರು 4 ಪಟ್ಟು ಹೆಚ್ಚಿನ ಶಕ್ತಿಯನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮರಗೆಣಸಿನಿಂದ. ಈ ಒಂದು ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರುವಂತಹ ವಾತಾವರಣ ಅಂತಂದ್ರೆ ಶುಷ್ಕ ವಾತಾವರಣ ಅಥವಾ ಬೆಚ್ಚಗೆಯ ಹವಾಮಾನ ಬೇಕಾಗ್ತಾ ಹೋಗುತ್ತೆ. ಇದು
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಒಂದು ಮರಗೆಣಸು ಬೆಳೆಯ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ.
1: ಸೊ ಈ ಒಂದು ಮರಗೆಣಸು ಬೆಳೆಯನ್ನ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಸೊ ಒಂದು ಬರ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತಹ ಒಂದು ನಾವು ಈ ಒಂದು ಮರಗೆಣಸನ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ಆಹಾರಕ್ಕೂ ಬಳಸ್ತಾ ಹೋಗ್ತೀವಿ, ಕೈಗಾರಿಕೆಗಳು ಏನ್ ಮಾಡ್ತೀವಿ ಇದನ್ನ ಬಳಸಿದವೆಲ್ಲ ಕಾಣಬಹುದಾಗಿದೆ. ಈ ಗೆಡ್ಡೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಹೋಗುತ್ತೆ. ಇದನ್ನ ಏನ್ ಮಾಡ್ತಾರೆ, ತಾಜವಾಗಿ ಆಹಾರಕ್ಕೂ ಬಳಸಬಹುದು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ಕೆಲವೊಂದು ಮೌಲ್ಯವರ್ಧನ ಪದಾರ್ಥಗಳನ್ನ ನಾವು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚಿಪ್ಸ್ನ ನಾವು ಮಾಡಬಹುದಾಗಿದೆ. ಇದನ್ನ ಮಾಡಿ ಮಾರಾಟ ಮಾಡಿದ್ರೆ ಮರಗೆಣಸಿನ ಚಿಪ್ಸ್ ಸಿಗ್ತಾ ಹೋಗುತ್ತೆ ಮಾರುಕಟ್ಟೆಯಲ್ಲಿ. ಅದರ ತುಂಬಾ ಆರೋಗ್ಯಕ್ಕೆ ತುಂಬಾ ಹಾನಿಕರ, ಒಳ್ಳೇದಂತ ನಾವು ಹೇಳುವುದಾಗಿದೆ. ಸೊ ಅದೇ ರೀತಿಯಾಗಿ ರೈತರಿಗೆ 2 ತರ ಆದಾಯ ಬರ್ತಾ ಹೋಗುತ್ತೆ. ಮರಗೆಣಸನ್ನ ನೇರವಾಗಿ ಮಾರಾಟ ಮಾಡಬಹುದು, ಏನಾದರೂ ಮರಗೆಣಸು ಹೆಚ್ಚಾಗಿ ಉಳಿದ್ರೆ ಮಾಡಬಹುದು, ಅದು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿದ್ದು ಕೂಡ ಮಾರಾಟವನ್ನ ಮಾಡಬಹುದಾಗಿದೆ. ರೈತರಿಗೆ ಇದು ಪರ್ಯಾಯ ಆದಾಯ ಮೂಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.
0: ಈಗ ನಾವು ಸಾಮಾನ್ಯವಾಗಿ ಈ ಮರಗೆಣಸನ್ನ ಯಾವ್ಯಾವ ತರದ ಖಾದ್ಯದಲ್ಲಿ ಉಪಯೋಗಿಸಲಾಗ್ತದೆ ಮತ್ತೆ ಯಾವ ತರ ತಯಾರಿ ಮಾಡ್ತಾರೆ?
1: ಸೊ ಆಗ್ಲೇ ಹೇಳದಂಗೆ ಚಿಪ್ಸ್ನ ಮಾಡ್ತಾ ಹೋಗ್ತಾರೆ, ಕೆಲವ್ರು ಏನ್ ಮಾಡ್ತಾರೆ ಕೆಲವೊಂದು ಸಾಂಬಾರ್ಗಳ ತಯಾರಿಕೆಯಲ್ಲಿನ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಬಟ್ ಒಂದು ತಿಳ್ಕೋಬೇಕು ನಮ್ಮ ಕೇಳುಗರು, ಯಾವುದೇ ಕಾರಣಕ್ಕೂ ಕೂಡ ಈ ಮರಗೆಣಸನ್ನ ನೇರವಾಗಿ ತಿನ್ನಬಾರದು. ಯಾಕೆಂದ್ರೆ ಇದರಿಂದ ಏನಾಗುತ್ತೆ, ಕೆಲವೊಂದು ಗ್ಲುಕೋಯ್ಡ್ಸ್ಗಳು ರಿಲೀಸ್ ಆಗೋದ್ರೆ ಏನಾಗುತ್ತೆ, ದೇಹಕ್ಕೆ ಹಾನಿಕಾರಕ ಮಾಡ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸಿ ತಿಂದಾಗ ಏನಾಗುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ಕಾರಣಕ್ಕೆ ಆಗಲಿ ನಮ್ಮ ಕೇಳುಗರು ನೇರವಾಗಿ ತಿನ್ನಬಾರದು. ತಿಂದ್ರೆ ಏನಾಗುತ್ತೆ, ಒಂದು ಮಲಬದ್ಧತೆಯ ಸಮಸ್ಯೆ ಆಗ್ತಾ ಹೋಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
0: ಇದು ಮಣ್ಣು ಕೆಳಗಡೆ ಬೆರೆಯುವಂತಹ ಒಂದು ಗೆಡ್ಡೆ.
1: ಹೌದು ಸರ್,
0: ಮರಗೆಣಸು. ಹಂಗಾಗಿ ಮಣ್ಣಲ್ಲಿರುವ ಎಲ್ಲ ಸತ್ವಗಳನ್ನು ಉಪಯೋಗಿಸಿಕೊಂಡು ಈ ಗೆಡ್ಡೆ ಬೆಳೀತದೆ.
1: ಖಂಡಿತವಾಗ್ಲು.
0: ಹಾಗಾಗಿ ಇದು ಆರೋಗ್ಯ ಪೂರ್ಣ ಕೂಡ ಆಗಿರ್ಬೋದಲ್ಲ. ಏನಿದೆ ಇದು ಪೋಷಕಾಂಶಗಳು?
1: ಸೊ ನಾನು ಆಗ್ಲೇ ಹೇಳಿದಂಗೆ ಈ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿರುತ್ತೆ, ನಾರಿನ ಅಂಶ ಜಾಸ್ತಿ ಇರೋದನ್ನ ಕಾಣಬಹುದಾಗಿದೆ, ಮತ್ತೆ ಪ್ರೋಟೀನ್ ಅಂಶ ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ 100 ಗ್ರಾಮು ನಾವು ಗೆಣಸನ್ನ ಅಥವಾ ಮರಗೆಣಸನ್ನು ಬೇಯಿಸಿದ್ರೆ 191 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿ ಸೇವಿದ್ರೇನಾಗುತ್ತೆ, ದೇಹದ ಶಕ್ತಿಯನ್ನ ಕಾಪಾಡ್ಕೋಬಹುದಾಗಿದೆ. ಇದರಲ್ಲಿ ನಾರಿನ ಅಂಶ ಯಥೇಚ್ಛವಾಗಿರೋದು ಏನಾಗುತ್ತೆ, ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಅಂಶ ಏನ್ ಮಾಡುತ್ತೆ ಅಂತಂದ್ರೆ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮರಗೆಣಸು ನಮ್ಮ ದೇಹಕ್ಕೆ ಪ್ರಮುಖವಾಗಿರುವಂತಹ ಒಂದು ತರಕಾರಿ ಅಥವಾ ಗೆಡ್ಡೆಯ ಬೆಳೆ ಅಂತ ನಾವು ಹೇಳ್ಬೋದಾಗಿದೆ.
0: ಇದರಲ್ಲಿ ಕೆಲವೊಂದು ಔಷಧೀಯ ಗುಣ ಮತ್ತು ಆರೋಗ್ಯಕಾರಿ ಗುಣಗಳು ಇದಾವೆ ಅಂತ ಕೇಳಿದ್ದೇವೆ, ಏನು ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ.
1: ಸೊ ಈ ಉದುಕ್ಕೆ ಏನಾಗುತ್ತೆ, ಮೊದಲದಾಗಿ ಜೀರ್ಣಕ್ರಿಯೆ

0: ತುಂಬಾ ಸಹಕಾರಿಯಾಗ್ತಾ ಹೋಗುತ್ತೆ. ಯಾಕೆಂದರೆ ಇದರಲ್ಲಿ ನಾರಿನಾಂಶದಿಂದ ಏನಾಗುತ್ತೆ ಅಂದರೆ ಒಂದು ಜೀರ್ಣಕ್ರಿಯೆಗೆ ತುಂಬ ಅನುಕೂಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಯಾಕಂದರೆ ಇದರಲ್ಲಿ ವೈಟಮಿನ್ ಸಿ ಅಥವಾ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದನ್ನ ನಾವು ಕಾಣ್ಬೋದಾಗಿದೆ. ಜೊತೆಗೆ ಇದನ್ನ ಸಾಂಪ್ರದಾಯಿಕವಾಗಿ ಕೆಲವೊಂದು ಕಡೆ ಉಪಯೋಗ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಗೆಣಸಿನ ಎಲೆಗಳನ್ನ ಏನು ಮಾಡ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ಚರ್ಮ ರೋಗಗಳ ನಿವಾರಣೆಯನ್ನು ಮಾಡ್ಬೋದಾಗಿದೆ. ಜೊತೆಗೆ ಯಾವುದಾದ್ರೂ ಗಾಯಗಳಾಗಿರ್ತಾವಲ್ಲ, ಗಾಯಗಳ ನೋವನ್ನು ನಿವಾರಣೆ ಮಾಡೋಕ್ಕೆ ಏನು ಮಾಡ್ತಾರೆ, ಈ ಒಂದು ಮರಗೆಣಸು ಎಲೆಗಳನ್ನು ತಗೊಂಡ್ಬಿಟ್ಟು ಅರ್ದ್ಬಿಟ್ಟು ಆ ರಸವನ್ನು ಆ ಗಾಯದ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂದರೆ ಈ ಒಂದು ನೋವು ಏನಾಗುತ್ತೆ, ಕಡಿಮೆ ಆಗೋದನ್ನ ನಾವು ಕಾಣ್ಬೋದಾಗಿದೆ. ನೆಕ್ಸ್ಟು ಇದನ್ನು ಹಲವಾರು ರೀತಿಯಾಗಿರುವಂತಹ ಔಷಧಿಗಳ ತಯಾರಿಕೆ ಅಂತಂದರೆ ಯುನಾನಿ ಔಷಧಗಳ ತಯಾರಿಕೆ ಆಗಿರ್ಬೋದು, ಆಯುರ್ವೇದಿಕ ಔಷಧ ತಯಾರಿಕೆ ಇದನ್ನ ಉಪಯೋಗ ಮಾಡೋದನ್ನ ನಾವು ಕಾಣ್ಬೋದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸು ಬೆಳೆ ತುಂಬಾ ಪ್ರಮುಖವಾದ ಬೆಳೆ, ರೈತರಿಗೆ ಆದಾಯ ತಂದು ಕೊಡುವಂತ ಬೆಳೆ, ಮತ್ತೆ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಈ ಬೆಳೆಯಲ್ಲಿ. ಹಾಗಾಗಿ ಈಗಾಗಲೇ ಅನೇಕರು ಈ ಒಂದು ಬೆಳೆನ ಪಾರಂಪರಾಗತವಾಗಿ ಬೆಳೀತಾ ಇದ್ದಾರೆ, ಅದು ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಆದರೆ ಇನ್ಮುಂದೆ ಬರುವ ದಿನಗಳಲ್ಲಿ ಇದು ಸುಲಭವಾಗಿ ಬೆಳೀತದಲ್ಲ, ನಿಮಗೆ ಭೂಮಿ ಒಳಗೆ ಬೆಳೆಯೋದು. ಹಾಗಾಗಿ ಈ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವ್ಯಾವ ಮಣ್ಣಲ್ಲಿ ಇದು ಬೆಳೀತದೆ?
0: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಸೊ ಎರಡನೇದಾಗಿ ಏನಾಗಿರುತ್ತೆ ಅಂದ್ರೆ ಮಣ್ಣಿನ ರಸಸಾರ 5-7 pH ಇದ್ದಾಗ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ನೋಡಬಹುದಾಗಿದೆ. ಮಳೆನೂ ಚೆನ್ನಾಗಿ ಬರಬೇಕು, ಬಟ್ ಏನಾಗಿರುತ್ತೆ ಅಂದ್ರೆ ಆ ಒಂದು ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇರಬಾರ್ದು. ಇನ್ ಕೇಸ್ ಏನಾದರೂ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಗೆಡ್ಡೆ ಕುಳಿಯುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ.
1: ಮರಗೆಣಸು ಬೆಳಿಬೇಕಾದ್ರೆ ಯಾವ ಒಂದು ಹವಾಮಾನ ಮುಖ್ಯ ಅಂತೀರಿ?
0: ಶುಷ್ಕ ವಾತಾವರಣ ಅಥವಾ ಬೆಚ್ಚಗಿನ ವಾತಾವರಣ ತುಂಬಾ ಒಳ್ಳೆಯದು. ಇದಕ್ಕೆ ತೇವಾಂಶ ಉಳ್ಳ ಉಪ ವಲಯದಲ್ಲಿ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸರಾಸರಿ ಉಷ್ಣಾಂಶ 25 degree ಟೆಂಪರೇಚರ್ ಇಂದ 32 degree ಟೆಂಪರೇಚರ್ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಿಮ್ಗೆ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಎಲ್ಲಾ ಕಡೆ ಬೆಳಿಬಹುದು. ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಗುಡ್ಡಗಾಡು ಆಗಿರ್ಬೋದು, ಮತ್ತೆ ಮಲೆನಾಡು ಭಾಗದಲ್ಲಿ ಒಂದು ಬೆಳೆನ ಬೆಳೆಯೋದು ನಾವು ಕಾಣಬಹುದಾಗಿದೆ. ಇನ್ ಕೇಸ್ ಏನಾದರೂ 16 degree ಟೆಂಪರೇಚರ್ಗಿಂತ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ, ಒಂದು ಬೆಳೆಯ ಬೆಳವಣಿಗೆ ಏನಾಗುತ್ತೆ, ನಿಧಾನಗೊಳಿಸ್ತಾ ಹೋಗುತ್ತೆ. ಸರಾಸರಿಯ ವಾರ್ಷಿಕ ಒಂದು ಮಳೆ ಎಷ್ಟಿರ್ಬೇಕಂದ್ರೆ ಒಂದು 800-1200 mm ಎಲ್ಲೆಲ್ಲಿ ಮಳೆ ಆಗುತ್ತೋ ಅಂತ ಭಾಗದಲ್ಲಿ ಎಲ್ಲಾ ಕಡೆ ಒಂದು ಬೆಳೆನ ಬೆಳಿಬಹುದಾಗಿದೆ. ಈ ಒಂದು ಬೆಳೆ ಏನಾಗಿರುತ್ತೆ, ಒಂದು ಸೂರ್ಯನ ಬೆಳಕನ್ನ ಇಷ್ಟಪಡುವಂತಹ ಬೆಳೆ. ಸೊ ಅದಕ್ಕೋಸ್ಕರ ಸೂರ್ಯನ ಬೆಳಕು ಜಾಸ್ತಿ ಆದಷ್ಟು ಏನಾಗುತ್ತೆ, ಒಂದು ಬೆಳೆ ಒಂದು ಗುಣಮಟ್ಟದ ಒಂದು ಗಡ್ಡೆ ಬರೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ಇದು ಬರೇ ನೀರ್ ನಿಲ್ಲೋದು ಒಂದೇ ಮುಖ್ಯ ಅಲ್ಲ, ಎಲ್ಲಿ ಹಿಮ ಬೀಳುತ್ತೆ, ಎಲ್ಲಿ ನೀರ್ ನಿಲ್ಲುತ್ತೆ ಅಂತ ಕಡೆ ಕೂಡ ಈ ಒಂದು ಬೆಳೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾದ ಏನು ಅಂತಂದ್ರೆ, ಸೊ ಸ್ವಲ್ಪ ಈ ಒಂದು ಗಿಡನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕಾಗತ್ತೆ, ಒಂದು ನೀರನ್ನ ಜಾಸ್ತಿ ಕೊಡಬಾರ್ದು. ಇಷ್ಟು ಕೊಟ್ಟಾಗ ಏನಾಗುತ್ತೆ, ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ.
1: ಈ ಮರಗೆಣಸು ನಾಟಿ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಬೆಳಿಬಹುದು?
0: ಎರಡು ರೀತಿಯಾಗಿ ನಾವು ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಒಂದನೇದಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ನಾಟಿ ಮಾಡೋದನ್ನ ನೋಡಬಹುದಾಗಿದೆ, ಮತ್ತೊಂದು ನೀರಾವರಿ ಪ್ರದೇಶದಲ್ಲಿ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ನೋಡಬಹುದಾಗಿದೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಇದರ ಗೆಡ್ಡೆಗಳ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಕಾಂಡದ ತುಂಡುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಏನ್ ಮಾಡ್ತಾರೆ, ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಅದೇ ನೀರಾವರಿಯಲ್ಲಿ ಆದ್ರೆ ಏನಾಗುತ್ತೆ, ನೀರ್ ಸೌಲಭ್ಯ ಇರೋದ್ರಿಂದ ವರ್ಷ ಪೂರ್ತಿ ಒಂದು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾಟಿ ಮಾಡೋದ್ರೇನಾಗುತ್ತೆ, ಇಳುವರಿ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
1: ಈಗ ಈ ಒಂದು ಮರಗೆಣಸಿನಲ್ಲಿ ಯಾವ್ಯಾವ ತಳಿ ಇದಾವೆ, ಯಾವ ತಳಿ ನಮ್ಗೆ ಸೂಕ್ತ, ಇದ್ರ ಬಗ್ಗೆ ಹೇಳಿ.
0: ಸೊ ಮರಗೆಣಸಲ್ಲಿ ಹಲವಾರು ರೀತಿಯಂತ ತಳಿಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ H17, H165, H226, H86, H2304 ಎಂಬ ತಳಿಗಳು ಪ್ರಸ್ತುತವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಇದು ಕನಿಷ್ಠ ಅಂದ್ರೆ ಕೂಡ ಒಂದು ಹೆಕ್ಟೇರ್ಗೆ 37-40 ಟನ್ ಇಳುವರಿಯಷ್ಟು ನಾವು ಕೂಡ ನಾವು ಕಾಣಬಹುದಾಗಿದೆ. ಅದೇ ಸ್ಥಳೀಯ ತಳಿಗಳಾದ್ರೆ ಏನಾಗಿರುತ್ತೆ ಅಂದ್ರೆ, ಇಳುವರಿ ಬರುತ್ತೆ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ, ಅಂದ್ರೆ 12-15 ಟನ್ ಅಷ್ಟು ಇಳುವರಿ ನಾವು ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಸೊ ಇಷ್ಟು ತಳಿಗಳು ಪ್ರಮುಖವಾಗಿರೋದನ್ನ ನಾವು ಕಾಣಬಹುದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸಿನ ನಾಟಿ ವಿಧಾನದ ಬಗ್ಗೆ ತಿಳಿಸ್ಕೊಡಿ. ಗೊಬ್ಬರ ಹೇಗೆ ಕೊಡಬೇಕು, ಭೂಮಿನ ಯಾವ ಥರ ಸಿದ್ಧತೆ ಮಾಡಿಕೊಳ್ಬೇಕು, ಮತ್ತೆ ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಹೆಂಗ್ ಮಾಡಬೇಕು?
0: ಸೊ ಖಂಡಿತವಾಗ್ಲೂ ಕೂಡ ಮೊದಲೇದಾಗಿ ನಾಟಿ ವಿಧಾನ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಈ ಒಂದು ಮರಗೆಣಸ ನಾಟಿ ಮಾಡ್ಬೇಕಾದ್ರೆ ಮಾಡ್ಬೇಕು, ಸೊ ನಾವು ಕಾಂಡದ ಗೆಡ್ಡೆಗಳಿರ್ತಾವಲ್ಲ ಅದು ಮೊಸಾಯಿಕ್ ಮುಕ್ತವಾಗಿರುವಂತಹ ಗೆಡ್ಡೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಹೆಂಗ್ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಆರೋಗ್ಯಕರ ಮತ್ತು ಸದೃಢ ಗೆಡ್ಡೆಗಳನ್ನ ಮಾಡು ಕಾಂಡ ತುಂಡುಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸುಮಾರು 15 cm ಉದ್ದ ಇರಬೇಕು, 8-10 ವರ್ಷ ಇರಬೇಕು, ಕಣ್ಣು

0: ಇರೋದನ್ನ ನಾವು ಆಯ್ಕೆ ಮಾಡಿಕೊಂಡು ಇದಕ್ಕೆ ನಾಟಿಗೆ ನಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾಂಡ ತುಂಡುಗಳನ್ನ ನಾವು 15 ನಿಮಿಷಗಳ ಕಾಲ ಕಾರ್ಬನ್ ಡೇಸಿಯಂ ಎನ್ನುವ ಶಿಲೀಂದ್ರನಾಶಕದ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ಇದನ್ನ ಉಪಚಾರ ಮಾಡಬೇಕಾಗತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ನಾಟಿಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಒಂದು ಹೆಕ್ಟೇರ್ಗೆ ಒಂದು 12,500ರಷ್ಟು ಒಂದು ಕಾಂಡ ತುಂಡುಗಳು ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬೇಸಾಯ ಸಾಮಗ್ರಿಗೆ ಹೇಳ್ತೀನಿ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಭೂಮಿನ ಚೆನ್ನಾಗಿ ಅದವನ್ನ ಮಾಡ್ಕೋಬೇಕಾಗತ್ತೆ. ಅದವನ್ನ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು 8-10 ಟನ್ ಅಷ್ಟು ತಿಪ್ಪೆ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದು ಗೊಬ್ಬರ ಆಗಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಸಿಯಂ ಏನಾಗಿರುತ್ತೆ 75 100 kg ಪ್ರತಿ ಹೆಕ್ಟೇರ್ಗೆ ನಾವು ಈ ಒಂದು ಗೊಬ್ಬರವನ್ನ ನಾವು ಕೊಡಬೇಕಾಗತ್ತೆ. ಸೊ ಇದನ್ನ ಹೆಂಗ್ ಕೊಡಬೇಕು ಅಂತಂದ್ರೆ 50% ಅಷ್ಟು ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಸಿಯಂನ ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಈ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇನ್ನು ಉಳಿದ 50% ಗೊಬ್ಬರವನ್ನ ನಾಟಿ ಮಾಡಿದ ಒಂದು 12-16 ವಾರಗಳ ನಂತರ ಈ ಒಂದು ಗೊಬ್ಬರವನ್ನ ನಾವು ಕೊಟ್ಟಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಸರ್ವತೋಮುಖ ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಮ ರೈತರು ಇದನ್ನ ಫಾಲೋ ಮಾಡಿದಾಗ ಏನಾಗುತ್ತೆ, ಇಳುವರಿ ಜಾಸ್ತಿ ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಯಾವುದೇ ಕಾರಣ ಕೂಡ ಪೂರ್ಣ ಪ್ರಮಾಣದ ಗೊಬ್ಬರವನ್ನ ಭೂಮಿ ಸಿದ್ಧತೆ ಟೈಮಲ್ಲಿ ಕೊಡಬಾರದು.
1: ಈಗ ಮರಗೆಣಸು ನೆಡಬೇಕಾದ್ರೆ ಭೂಮಿ ಸಿದ್ಧತೆ ಎಷ್ಟು ಅಗಿಬೇಕಾಗತ್ತೆ ಮತ್ತೆ ಎಷ್ಟು ತಗ್ಗು ಇದ್ರೆ ಅದಕ್ಕೆ ಉತ್ತಮ?
0: ಸೊ ಮರಗೆಣಸು ನಾವು ಕಾಂಡದ ತುಂಡುಗಳನ್ನು ನಾಟಿ ಮಾಡಬೇಕು ಅಂದರೆ ಸಾಲಿನ ಸಾಲಿಗೆ 3 ಅಡಿ ಇರಬೇಕು. ಗೆಡ್ಡೆಯಿಂದ ಗೆಡ್ಡೆಗೆ 3 ಅಡಿ ಅಂತರವಿದ್ದಾಗ ಏನಾಗುತ್ತೆ, ಗಿಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂತರವನ್ನು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಗೆಡ್ಡೆಗಳ ಒಂದು ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಚೇಂಜಸ್ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಆದ್ದರಿಂದ 3 ಅಡಿ 3 ಅಡಿ 90 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಬೆಳವಣಿಗೆಗೂ ತುಂಬ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣ್ಬೋದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್ ಅಂತ ಹೇಳ್ತವಲ್ಲ, ಈ ಒಂದು ಮರಗೆಣಸು ಬೆಳೆ ಬೇಸಾಯದಲ್ಲಿ ಅದರ ನಿರ್ವಹಣೆ ಹೆಂಗ್ ಮಾಡಬೇಕು?
0: ಸೊ ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರೀಬೇಕು ಅಂತಂದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನ ನಾವು ಕಾಪಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಬೆಳೆಯುವ ಬೆಳೆಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಈ ಒಂದು ಮರಗೆಣಸಿನಲ್ಲಿ ನಾವು ಏನ್ ಮಾಡಬೇಕಾಗತ್ತೆ ಅಂತಂದ್ರೆ, ನಾವು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಈ ಒಂದು ಗೆಣಸು ಅಥವಾ ಗೆಡ್ಡೆ ಏನಾಗಿರುತ್ತೆ ಅಂದ್ರೆ ಹೆಚ್ಚಿನ ಪ್ರಮಾಣದ ಒಂದು ಗೊಬ್ಬರವನ್ನ ತಗೊಂಡ್ಬಿಡುತ್ತೆ. ನೆಕ್ಸ್ಟ್ ಬರೋ ಬೆಳೆಗಳಿಗೆ ಏನಾಗಿರುತ್ತೆ, ಸೊ ಅಷ್ಟು ರೀತಿಯಾದ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಗೆಡ್ಡೆ ಬೆಳೆ ಅಂತ ಹೇಳಿದ್ವಲ್ಲ, 9-10 ತಿಂಗಳ ಕಾಲ ಬೇಕಾಗತ್ತೆ. ನಾವು ಗೆಡ್ಡೆಗಳನ್ನ ಆ ಒಂದು ಕಾಂಡ ತುಂಡುಗಳನ್ನ ನಾಟಿ ಮಾಡಿ ಅದನ್ನ ಹಾರ್ವೆಸ್ಟ್ ಮಾಡಕ್ಕೆ 9-10 ತಿಂಗಳ ಕಾಲ ಬೇಕಾಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ತಿಂಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಅಂತರ್ ಬೇಸಾಯ ಪದ್ಧತಿಯನ್ನ ನಾವು ಬೇಕಾದ್ರೂ ಮಾಡ್ಕೋಬಹುದು. ಯಾವ ರೀತಿಯಾಗಿ ಅಂತರ್ ಬೇಸಾಯ ಮಾಡ್ಕೋಬೇಕು ಅಂದ್ರೆ, ಆ ಒಂದು 3 ಅಡಿ ಅಂತರ ಇರುತ್ತಲ್ವಾ, ಡಿಸ್ಟೆನ್ಸ್ ಇರುತ್ತೆ, ಅದ್ರ ಮಧ್ಯೆ ನಾವು ಬೇಕಾದ್ರೆ ನೆಲಗಡ್ಡೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಉರುಳಿ ಆಗಿರ್ಬೋದು, ಮತ್ತೆ ಜೋಳ, ರಾಗಿ ಈ ತರ ಬೆಳೆಗಳು ಬೇಕಾದ್ರೂ ನಾವು ಬೆಳ್ಕೊಂತ ಹೋಗ್ಬೋದು. ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ಆ ಇಂಟರ್ ಬಿಟ್ವೀನ್ ಸ್ಪೇಸ್ ಕೂಡ ಅನುಕೂಲಕ್ಕೆ ಆಗುತ್ತೆ, ಮತ್ತೆ ರೈತರಿಗೆ 2 ರೀತಿಯ ಆದಾಯ ಬರುತ್ತೆ. ಒಂದು ಲಾಂಗ್ ಟರ್ಮ್ ಅಲ್ಲಿ ಈ ಗೆಡ್ಡೆಗಳಿಂದ ಆದಾಯ ಬರ್ತಾ ಹೋಗುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಅಂತರ್ ಬೆಳೆ ಮಾಡ್ಕೊಂಡೋಗ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ಇನ್ನೊಂದು ಕೇಳಿದ್ರಿ ಬೆಳೆ ಪರಿವರ್ತನೆ ಅಂತ ಹೇಳ್ತಾ ಹೋದ್ರಿ. ಸೊ ಈ ಬೆಳೆ ಕಂಪ್ಲೀಟ್ ಆಗಿ ಹಾರ್ವೆಸ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನಾವೇನ್ ಹಾಕ್ಬೇಕಂದ್ರೆ ಬಾಳೆ ಹಾಕ್ಬೋದು ಅಥವಾ ಮುಸುಕಿನ ಜೋಳ ಹಾಕ್ಬೋದು. ಯಾಕೆಂದ್ರೆ ಈ ಬಾಳೆಯಲ್ಲಿ ಏನಾಗಿರುತ್ತೆ, ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ. ಅದೇನಾಗುತ್ತೆ, ಆ ಕ್ರಾಪ್ ರೆಸಿಡ್ಯೂ ಭೂಮಿಗೆ ಹೋದಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಕ್ಕೆಜೋಳ ಆದ್ರೂ ಅಷ್ಟೇ, ಅದರಿಂದ ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ, ಒಂದು ಬೆಳವಣಿಗೆ ಕೂಡ ಜಾಸ್ತಿ ಅನುಕೂಲ ಆಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ.
1: ಈಗ ಈ ಮರಗೆಣಸಿನಲ್ಲೂ ಕೂಡ ಬಾಧಿಸುವಂತ ಪ್ರಮುಖ ಕೀಟಗಳು ಇದಾವ ಅಥವಾ ಅವುಗಳ ರೋಗ ಲಕ್ಷಣಗಳು?
0: ಸೊ ಖಂಡಿತವಾಗ್ಲೂ ಕೂಡ ಸರ್, ಯಾವುದೇ ಒಂದು ಬೆಳೆ ಅಂದ್ರೆ ಯಾವುದೇ ಒಂದು ತರಕಾರಿ ಆಗಲಿ, ಹಣ್ಣಾಗಲಿ, ಹೂವಾಗಲಿ, ಅದಕ್ಕೆ ರೋಗ ಕೀಟ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮರಗೆಣಸಿಗೆ ಬಾಧಿಸುವಂತಹ ಕೀಟಗಳು ಅಂದ್ರೆ ಕೆಂಪು ನುಸಿ. ಈ ಕೆಂಪು ನುಸಿ ಆ ಒಂದು ಲಕ್ಷಣಗಳು ನೋಡ್ತಾ ಹೋದ್ರೆ ಏನ್ ಮಾಡುತ್ತೆ ಅಂದ್ರೆ, ಸಣ್ಣ ಕೆಂಪು ನುಸಿಗಳು ಏನಾಗುತ್ತೆ, ಎಲೆಯ ಕೆಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದೇನ್ ಮಾಡುತ್ತೆ, ಎಲೆಯ ಕೆಳಭಾಗದಲ್ಲಿರುವ ರಸವನ್ನೆಲ್ಲ ಹೀರ್ಬಿಟ್ಟು ಏನ್ ಮಾಡುತ್ತೆ, ಬಿಳಿ ಮಚ್ಚೆಗಳ ರೂಪದಲ್ಲಿ ಇದು ಕಾಣ್ತಾ ಹೋಗುತ್ತೆ. ನಂತರ ಎಲೆಗಳು ಕೆಳಗೆ ಬಿದ್ದೋಗೋದು, ಉದುರೋಗೋದು ನಾವು ಕಾಣ್ಬೋದಾಗಿದೆ. ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇದು ಒಂದು ಪ್ರತಿ ಲೀಟರ್ಗೆ 1.7 ml ಅಷ್ಟು ಥೈಮೆಥೋಯೇಟ್ನ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಈ ಒಂದು ನುಸಿನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಅಥವಾ ಡೈಮೆಥೋಯೇಟ್ ಅಂತ ಹೇಳಿದ್ವಲ್ಲ, ಅದನ್ನ ಪ್ರತಿ ಲೀಟರ್ಗೆ 1.7 ml ಅಷ್ಟು ಹಾಕಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಇದು ಪ್ರಮುಖವಾಗಿರುವಂತಹ ಕೀಟ. ಅದೇ ರೀತಿಯಾಗಿ ಪ್ರಮುಖವಾಗಿರುವಂತಹ ರೋಗಗಳು ನೋಡ್ತಾ ಹೋದ್ರೆ, ಒಂದು ಬೇರುಕೊಳೆ ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಮೊಸಾಯಿಕ್ ನಂಜು ರೋಗ, ಈ 3 ರೋಗಗಳಲ್ಲಿ ತುಂಬಾ

0: ಪ್ರಮುಖವಾಗಿರುವ ರೋಗ ಅಂತಂದರೆ ಒಂದು ಮೊಸಾಯಿಕ್ ನಂಜು ರೋಗ. ಈ ಮೊಸಾಯಿಕ್ ನಂಜು ರೋಗ ಬಂತು ಅಂದರೆ ಗಿಡಗಳು ಬೆಳೆಯೋದಿಲ್ಲ, ಮತ್ತೆ ಗೆಡ್ಡೆಗಳ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲಾಗಿ ಬೇರು ಕೊಳೆ ರೋಗ ಅಂತ ಹೇಳಿದ್ವಲ್ಲ, ಏನಾಗುತ್ತೆ, ಇದು ಸ್ಟಾರ್ಟಿಂಗ್ಗೆ ಬೇಗ ಬಂದ್ಬಿಡುತ್ತೆ. ರೋಗಕ್ಕೆ ತುತ್ತಾದ ಸಸಿಗಳೇನಾಗುತ್ತೆ ಅಂದರೆ ಬಾಗಿ ಕುಸಿ ಬೀಳೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ನಂತರ ಬೇರುಗಳೆಲ್ಲ ಕೊಳೆತು ಹೋಗೋಕ್ಕೆ ಕಾಣ್ತಾ ಹೋಗುತ್ತೆ. ಇದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಇದನ್ನು ಒಂದು ಶಿಲೀಂದ್ರನಾಶಕಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಇವಾಗ ಕಾಪರ್ ಆಕ್ಸಿಕ್ ಕ್ಲೋರೈಡ್ ಅಂತ ಕರಿತಾ ಹೋಗ್ತೀವಿ. 3 ಗ್ರಾಂ/ಲೀಟರ್ಗೆ ಹಾಕಿ ನಾವು ಅದನ್ನು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಈ ಒಂದು ಬೇರುಕೊಳ್ಳೆ ರೋಗವನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಎರಡನೇದಾಗಿ ಎಲೆ ಚುಕ್ಕೆ ರೋಗ. ಏನ್ಮಾಡುತ್ತೆ, ಮೊದಲಿಗೆ ಒಂದು ವಕ್ರಾಕಾರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಂತರ ಏನ್ಮಾಡುತ್ತೆ ಅಂದರೆ ಈ ವಕ್ರಾಕಾರದ ಚುಕ್ಕೆಗಳು ಕಂದು ಬಣ್ಣಕ್ಕೆ ಇದು ತಿರುಗಿ ಕಪ್ಪು ಬಣ್ಣಕ್ಕೆ ಇದು ತಿರುಗ್ತಾ ಹೋಗುತ್ತೆ. ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ ಅಥವಾ ಸಿಂಪರಣೆ ಮಾಡಬೇಕಾಗತ್ತೆ. 2 ಗ್ರಾಂನಷ್ಟು ಮ್ಯಾಂಕೋಸಬ್ನ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಎಲೆ ಚುಕ್ಕೆ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. 3ನೇದು ಮೊಸಾಯಿಕ್ ನಂಜು ರೋಗ ಅಂತ ಹೇಳಿದೆ. ನಿಮಗೆ ಏನಾಗುತ್ತೆ ಅಂದರೆ ಎಲೆಗಳ ಮೇಲೆ ಹಳದಿ ಹಸಿರು ಮಿಶ್ರಿತ ಚುಕ್ಕೆಗಳು ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ, ಇದಕ್ಕೆ ಒಂದು ಕೀಟ ಹಾವಳಿ ಮಾಡುತ್ತೆ, ಅದರಿಂದ ಏನಾಗುತ್ತೆ, ಮೊಸಾಯಿಕ್ ನಂಜು ರೋಗ ಬರ್ತಾ ಹೋಗುತ್ತೆ. ಆ ಕೀಟದ ನಿರ್ವಹಣೆ ಮಾಡೋಕ್ಕೋಸ್ಕರ 2.5 ml ಅಷ್ಟು ಇಮಿಡಾಕ್ಲೋರೋಪಿಡ್ನ ನಾವು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಮೊಸಾಯಿಕ್ ನಂಜು ರೋಗವನ್ನು ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಸೊ ನಾವು ಯಾವುದೇ ರೈತ ಮರಗೆಣಸು ಬೆಳೀತಾನೆ ಅಂದರೆ ಪ್ರಮುಖವಾಗಿ ಅವನು ನೋಡಬೇಕಾಗಿರೋ ರೋಗ ಅಂದರೆ ಯಾವುದು ಅಂದರೆ ಮೊಸಾಯಿಕ್ ನಂಜು ರೋಗವನ್ನು ಅವರು ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಗೆಡ್ಡೆಗಳ ಒಂದು ಬೆಳವಣಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ, ರೈತನಿಗೆ ಒಂದು ಇಳುವರಿ ಕೂಡ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ನೀವು ಹೇಗೆ ಕೊಯ್ಲು ಮಾಡಬೇಕು, ಯಾಕಂದ್ರೆ ಇದು ಭೂಮಿ ಒಳಗಿರುತ್ತೆ, ಯಾವಾಗ ಬೆಳೆದಿದೆ ಅನ್ನೋದು ಗೊತ್ತಾಗಲ್ಲ.
0: ಸೊ ನಾನು ಆಗ್ಲೇ ಹೇಳಿದಾಗೆ, ನಾವು ಗೆಡ್ಡೆ ಅಥವಾ ಕಾಂಡ ತುಂಡುಗಳನ್ನು ನಾಟಿ ಮಾಡಿದ್ಮೇಲೆ 9-10 ತಿಂಗಳಿಗೆ ಏನಾಗುತ್ತೆ, ಇದು ಸಿದ್ಧವಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು. ಎರಡನೇದಾಗಿ ಏನಾಗುತ್ತೆ, ಎಲೆಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಏನು ಸಿಂಪ್ಟಮ್ಸ್ ಅಂತ ನೋಡ್ತಾ ಹೋದರೆ ಎಲೆಗಳಲ್ಲಿ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲ ಉದುರೋಗ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಇದು ಒಂದು ಎಲೆಗಳಿಂದ ನಾವು ಕಾಣುವಂತಹ ಸಿಂಪ್ಟಮ್ಸ್. ಎರಡನೇದು ಕಾಂಡದ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಏನು ಅಂತಂದರೆ, ಕಾಂಡವು ಒಣಗೋಗುತ್ತೆ ಮತ್ತು ಗಟ್ಟಿ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಇದು ಎರಡನೇ ಸಿಂಪ್ಟಮ್ಸು. ಮೂರನೇದು ಮಣ್ಣು. ಏನಾಗುತ್ತೆ ಅಂದರೆ ಆ ಗೆಡ್ಡೆಗಳ ಕಳ ಸುತ್ತಮುತ್ತಲಿನ ಮಣ್ಣು ಏನಾಗುತ್ತೆ, ಬಿರುಕು ಬಿಡ್ತಾ ಹೋಗುತ್ತೆ. ಬಿರುಕು ಬಿಟ್ಟಾಗ ಇದು ಒಂದು ಸಿಂಪ್ಟಮ್ಸ್ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು 3 ಸಿಂಪ್ಟಮ್ಸ್ ಇಟ್ಕೊಂಡು ಸೊ ಅದನ್ನು ನಾವು ಅಂದಾಜಿಸ್ಬೋದು, ಈ ಒಂದು ಗೆಡ್ಡೆಗಳು ಕೊಯ್ಲಿಗೆ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ಬೆಳೆನ ಯಾವ ಥರ ಮಾರಬೇಕಾಗುತ್ತೆ, ಮತ್ತು ಈಗ ಸದ್ಯ ಯಾವ ಥರ ಮಾರುಕಟ್ಟೆ ವ್ಯವಸ್ಥೆ ಈ ಒಂದು ಮರಗೆಣಸು ಬೆಳೆಗೆ ಇದೆ, ಮತ್ತು ನಮ್ಮ ಈಗ ಗ್ರಾಹಕರು ಕೂಡ ಮರಗೆಣಸನ್ನು ಯಾವ್ಯಾವ ಥರದಲ್ಲಿ ಇದನ್ನು ಇಷ್ಟಪಡ್ತಾ ಇದ್ದಾರೆ?
0: ಸೊ ನಮ್ಮ ರೈತರು ಏನು ಮಾಡಬೇಕು, ಮೊದಲೇದಾಗಿ ಈ ಒಂದು ಗೆಡ್ಡೆಗಳನ್ನು ಹಾರ್ವೆಸ್ಟ್ ಮಾಡಬೇಕು, ಕೆಲವೊಂದು ಪ್ರೊಸೆಸಿಂಗ್ನ ಮಾಡಬೇಕಾಗತ್ತೆ. ಇವಾಗ ಮಣ್ಣಿನ ಅದನ್ನು ಬೇಸ್ಡ್ ಆನ್ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಆಕಾರ, ಮತ್ತು ಅದ್ರ ಮೇಲೆ ಏನಾಗುತ್ತೆ, ಅದನ್ನು ವಿಂಗಡಣೆಯನ್ನು ಮಾಡಬೇಕಾಗತ್ತೆ. ವಿಂಗಡಣೆಯನ್ನು ಮಾಡಿಬಿಟ್ಟು ನಮ್ಮ ಮಾರುಕಟ್ಟೆಗೆ ನಾವು ತೊಗೊಂಡು ಹೋಗೋದಾಗಿದೆ. ಆದರೆ ಲೋಕಲ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಸೊ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ, ಸೊ ಗ್ರೇಡಿಂಗ್ ಆಧಾರದ ರೂಪದಲ್ಲಿ ನಾವು ಮಾಡಿಕೊಂಡಾಗ ಏನಾಗುತ್ತೆ, ಹೆಚ್ಚಿನ ಬೆಲೆಯನ್ನು ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೂ ಬೇಕಾದ್ರೆ ಏನು ಮಾಡ್ಬೋದು, ಕೆಲವೊಂದು ಕೈಗಾರಿಕೆಗಳಿದ್ದಾವೆ, ಏನ್ಮಾಡುತ್ತೆ, ಚಿಪ್ಸ್ ಮೇಕಿಂಗು ಇಂಡಸ್ಟ್ರಿಗಳಿದ್ದಾವೆ, ಕೆಲವೊಂದು ಪುಡಿಗಳನ್ನು ಮಾಡ್ತಾ ಹೋಗ್ತಾರೆ. ಅಂಥದ್ರ ಕಡೆಯಲ್ಲಿ ನಾವು ಇದನ್ನ ಮಾಡಿಕೊಂಡಾಗ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಮ್ಮ ರೈತರಿಗೆ ಕನಿಷ್ಠ ಅಂದ್ರೂ ಕೂಡ 1 kg 20-25 ರೂಪಾಯಿ ಅಷ್ಟು ಒಂದು ರೇಟ್ನ ಪಡಿಬೋದಾಗಿದೆ. ಬಟ್ ಅದನ್ನು ನಾವು ಹೆಚ್ಚಿನ ದಿನಗಳ ಕಾಲ ಸ್ಟೋರ್ ಮಾಡಬೇಕು ಅಂತಂದರೆ, ನಾವು ಅದನ್ನು ಸರಿಯಾಗಿ ಮೆಚೂರ್ ಆದಾಗ ನಾವು ಅದನ್ನು ಹಾರ್ವೆಸ್ಟ್ ಮಾಡಿದಾಗ ನಾವು ಸ್ಟೋರ್ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೊಂದು ನಮ್ಮ ರೈತರ ಕಿವಿ ಮಾತೇನು ಅಂತಂದರೆ, ಸೊ ಕಂಪ್ಲೀಟ್ ಮೆಚೂರ್ ಆದರೆ ಮಾತ್ರ ಗೆಡ್ಡೆಗಳನ್ನು ಹಾರ್ವೆಸ್ಟ್ ಮಾಡಬೇಕು. ಹಾಗೆ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಂತಂದರೆ ಉತ್ತಮ ರೇಟು ಸಿಗೋದಿಲ್ಲ, ಮತ್ತು ಗೆಡ್ಡೆಗಳ ಗಾತ್ರ ಏನಾಗುತ್ತೆ, ಕಮ್ಮಿ ಆಗಿರೋದನ್ನ ನಾವೆಲ್ಲ ಕಾಣ್ಬೋದು.
1: ಈಗ ಈ ಬೆಳೆನ ಹಂತ ಹಂತವಾಗಿ ಕಟಾವು ಮಾಡಕ್ಕೆ ಬರುತ್ತಾ?
0: ಹಂತ ಹಂತವಾಗಿ ಮಾಡಕ್ಕೆ ಬರಲ್ಲ, ಯಾಕೆಂದರೆ ಆ ಒಂದು ಇದರಲ್ಲಿ ಎಕನಾಮಿಕಲ್ ಪಾರ್ಟೇ ಗೆಡ್ಡೆ ಆಗಿರೋದ್ರಿಂದ ಸರಿಯಾದ ಸಮಯದಲ್ಲೇ ಅದನ್ನು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ನಾವು ಗೆಡ್ಡೆಗಳನ್ನು ಅಥವಾ ಕಾಂಡ ತುಂಡುಗಳನ್ನು ನಾವು ಭೂಮಿ ಲಾಟಿ ಮಾಡಿದ್ಮೇಲೆ 9-10 ತಿಂಗಳು ಮಿನಿಮಮ್ ಬೇಕಾಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ 9-10 ತಿಂಗಳ ಮಧ್ಯೆ ನೀವು ಯಾವ ಬೇಕಾದರೂ ಮಾಡ್ಕೋಬೋದಲ್ಲ.
1: ಈಗ ಈ ಒಂದು ಗೆಡ್ಡೆನ ತೆಗೆದು ಇಟ್ಕೊಳ್ಬೋದಲ್ಲ, ಬಾಳ ದಿನ ತನಕ ಉಳಿಬೋದಲ್ಲ?
0: ಉಳಿಬೋದು, ಬಟ್ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಸ್ಥಳದಲ್ಲೇ ಇಡಬೇಕಾಗತ್ತೆ. ನೀವು ಹೆಂಗಂದ್ರೆ ಅಲ್ಲಿ ಹೊರಗಡೆ ಇಟ್ಟಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಬಾಳಿಕೆ ಬರೋದಿಲ್ಲ. ನೀವು ಸರಿಯಾದ ಪ್ರಮಾಣದಲ್ಲಿ ನೀವು ಅದನ್ನ ಹಾರ್ವೆಸ್ಟ್

0: ಮಾಡಿದಾಗ ಕನಿಷ್ಠ ಅಂದ್ರೂ ಕೂಡ 12-15 ಟನ್ ಅಷ್ಟು ನಾವು ಗೆಡ್ಡೆ ಇಳುವರಿನ ನಾವು ನಾರ್ಮಲ್ ಆಗಿ ನೋಡಬಹುದಾಗಿದೆ. ಇದು ಸ್ಥಳೀಯ ತಳಿಗಳಿಗೆ
1: ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತೆ
0: 12-15 ಟನ್ ಸ್ಥಳೀಯ ತಳಿಗಳಿಗೆ. ಅದೇ ನಾವು ಸೂಟಬಲ್ ವೆರೈಟೀಸ್ ಅಥವಾ ಹೈಬ್ರಿಡ್ಸ್ ಹಾಕಿದ್ರೆ ಒಂದು 30-40 ಟನ್ ಇಳುವರಿನ ನಾವು ಪಡಿಬಹುದಾಗಿದೆ.
1: ದೊಡ್ಡ ಪ್ರಮಾಣದ ಬೆಳೆ ನಿಮ್ಗೆ ಸಿಗುತ್ತೆ ಈ ಒಂದು ಮರಗೆಣಸನ್ನ ನೀವು ನೆಟ್ರೆ.
0: ಖಂಡಿತವಾಗ್ಲೂ ಕೂಡ ಈಸಿ ಮೇಂಟೆನೆನ್ಸ್, ಇದು ತುಂಬಾ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕೇಳಲ್ಲ,
1: ಕೇಳೋದಿಲ್ಲ ಇದು.
0: ಹೌದು, ತುಂಬಾ ಕಡಿಮೆ ಸಮಯ ಇದೆ.
1: ನೀರ್ ಹಾಕು ಮತ್ತೆ ಮತ್ತೆ ಗೊಬ್ಬರ ಹಾಕು ಇದನ್ನೆಲ್ಲ ಬಯಸಲ್ಲ,
0: ಏನೂ ಇಲ್ಲ ಸರ್.
1: ಹಂಗಾಗಿ ರೈತರಿಗೆ ಇದೊಂದು ಒಳ್ಳೆ ಉತ್ತಮವಾದ ಬೆಳೆ ಕೂಡ.
0: ಖಂಡಿತವಾಗ್ಲೂ
1: ಕೈ ಹಿಡಿಬಹುದು.
0: ಖಂಡಿತವಾಗ್ಲೂ
1: ಅಂದ್ರೆ ಬಹಳ ನಿರ್ವಹಣೆ ಇಲ್ಲಲ್ಲ, ತಾವು ಹೊಲದಲ್ಲಿ ಹಾಕ್ಬಿಟ್ಟು ತಮ್ಮ ಕೆಲಸ ಮಾಡ್ಕೊಳ್ಬಹುದು.
0: ಬಟ್ ಏನಂದ್ರೆ ನಿರ್ವಹಣೆ ಮುಖ್ಯವಾಗಿ ಏನು ಅಂತಂದ್ರೆ ಅದನ್ನ ನೀರ್ ನಿಲ್ಲೋ ರೀತಿ ನೋಡ್ಕೋಬಾರ್ದು. ಆ ಒಂದು ಗೆಡ್ಡೆಯ ಸುತ್ತ ಪ್ರದೇಶದಲ್ಲಿ ಗೆಡ್ಡೆ ಕೊಳತು ಹೋಗುತ್ತೆ, ಮತ್ತೆ ಈ ಬೇರುಗಳಿಗೆ ಗಾಳಿ ಆಡಬೇಕು ಅಂತಂದ್ರೆ ನೀರ್ ನಿಂತ್ಕೋಬಾರ್ದು. ಅಕಸ್ಮಾತ್ ನೀರ್ ನಿಂತ್ಕೊಂಡ್ರೆ ಗೆಡ್ಡೆಗಳಿಗೆ ಏನಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ, ಗಿಡ ಆ ಒಂದು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತು ಕೂಡ ಮರಗೆಣಸಿನ ಬೇಸಾಯ ಬೆಳೆಯ ವೈಜ್ಞಾನಿಕ ಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ತಾವು ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಸಂಪರ್ಕಿಸಿ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: ಸರ್, ದೂರವಾಣಿ ಸಂಖ್ಯೆ 9909193935, ಮತ್ತೊಮ್ಮೆ 9909193935.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

ರೈತ ಬಾಂಧವರೇ, ಇನ್ನು ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಜನಪದ ಸಂಗೀತ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಹಾಗೂ ಸಂಗಡಿಗರಿಂದ ತಮಟೆ ನಗಾರಿ ವಾದನ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 7:20:30.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಜನಪದ ಸಂಗೀತದಲ್ಲಿ ಬಿಆರ್ ಪೊಲೀಸ್ ಪಾಟೀಲ್ ಅವರಿಂದ ತತ್ವ ಪದಗಳು.

0: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
1: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
2: ಬಿಲ್ ಮಾಡ್ತಿದ್ದಾರೆ.
0: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
3: RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತ?
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಇದುವರೆಗೆ ಜನಪದ ಸಂಗೀತದಲ್ಲಿ ಬಿ ಆರ್ ಪೊಲೀಸ್ ಪಾಟೀಲ್ ಅವರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಚೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ, ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ವಾರ್ತೆಗಳ ವಿವರ. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ನಾವೀನ್ಯತೆಯನ್ನು ಪ್ರಾಯೋಗಿಕ ಪರಿಹಾರಗಳಾಗಿ ಪರಿವರ್ತಿಸಲು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಸಶಸ್ತ ಪಡೆಗಳ ನಡುವೆ ನಿಕಟ ಸಹಕಾರ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಷ್ಟಪತಿ ಭವನದಲ್ಲಿ ಇಂದು 66ನೇ ರಾಷ್ಟೀಯ ರಕ್ಷಣಾ ಕಾಲೇಜು ಕೋರ್ಸ್ನ ಅಧ್ಯಾಪಕರು ಮತ್ತು ಕೋರ್ಸ್ ಸದಸ್ಯರೊಂದಿಗೆ ಸಂವಾದ ನಡೆಸಿದ ಅವರು, ಭದ್ರತೆ ಮತ್ತು ತಾಂತ್ರಿಕ ಅಂಶಗಳು ವೇಗವಾಗಿ ಬದಲಾಗುತ್ತಿವೆ, ಹೊಸ ಮತ್ತು ಸಂಕೀರ್ಣ ಸವಾಲುಗಳು ಎದುರಾಗುತ್ತಿವೆ ಎಂದು ಹೇಳಿದರು. ಈ ಬೆಳವಣಿಗೆಗಳು ಹೆಚ್ಚಿನ ಸಿದ್ದತೆ, ಕಾರ್ಯತಂತ್ರದ ದೂರದೃಷ್ಟಿ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಅಗತ್ಯವಿದೆ. ಆಧುನಿಕ ಯುದ್ದ ತಂತ್ರಗಳು, ಸೈಬರ್ ಭದ್ರತೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ವಿಸ್ತರಿಸುವುದರಿಂದ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನವು ಹೆಚ್ಚು ಮಹತ್ವದ್ದಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟರು. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಚೀನಾ ಕಡೆಯಿಂದ ಎಷ್ಟೇ ನಿರಾಕರಣೆಗಳು ಬಂದರೂ ಈ ಸ್ಥಾಪಿತ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ.

0: ಇದೆ. ಲಡಾಖ್ ಕುರಿತು ಚೀನಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ 28 ಸ್ಥಳಗಳನ್ನು ಸರ್ವೆ ಆಫ್ ಇಂಡಿಯಾದ ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಸ್ಥಳನಾಮಗಳು ಮತ್ತು ವೈಶಿಷ್ಟ್ಯದ ಹೆಸರುಗಳೊಂದಿಗೆ ಗುರುತಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು. ಲಡಾಖ್ ಆಡಳಿತ ಮತ್ತು ಸ್ಥಳೀಯ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ವೆ ಆಫ್ ಇಂಡಿಯಾದ ಲಡಾಖ್ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಔಪಚಾರಿಕವಾಗಿ ಗುರುತಿಸುವ ಉದ್ದೇಶವು ಅವುಗಳ ನಿಖರವಾದ ಗುರುತಿಸುವಿಕೆ ಹಾಗೂ ಸಾರ್ವಜನಿಕರಲ್ಲಿ ಉತ್ತಮ ಅರಿವು ಮೂಡಿಸಲು ಅನುಕೂಲ ಮಾಡಿಕೊಡುವುದಾಗಿದೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಹಾಗೂ ಕೈಗಾರಿಕಾ ಸಚಿವ ಕರೆಲ್ ಹ್ಯಾವ್ಲಿಸೆಕ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವ ರಾಜನಾಥ್ ಸಿಂಗ್, ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತ ಜೆಕ್ ಗಣರಾಜ್ಯ ಜಂಟಿ ರಕ್ಷಣಾ ಸಮಿತಿಯ ಅಡಿಯಲ್ಲಿ ಈ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಸಭೆಯಲ್ಲಿ ರಕ್ಷಣಾ ಕೈಗಾರಿಕಾ ಸಹಕಾರದ ಸಮಗ್ರ ಆಯಾಮಗಳನ್ನು ಪರಿಶೀಲಿಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ರಾಜ್ಯಸಭಾ ಸದಸ್ಯತ್ವ ಎರಡಕ್ಕೂ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ದಿನಗೂಲಿ ಕಾರ್ಮಿಕರ ಮಗನಾಗಿರುವ ತಮಗೆ ಪ್ರಧಾನಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ತಮ್ಮ ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಎಂದು ಡಾ ಮುರುಗನ್ ತಿಳಿಸಿದ್ದಾರೆ. ತಾವು ತಳಮಟ್ಟದ ಕಾರ್ಯಚಟುವಟಿಕೆಗಳಿಗೆ ಮರಳಲು, ಪಕ್ಷದ ಕಾರ್ಯಕರ್ತರೊಂದಿಗೆ ನಿಲ್ಲಲು ಮತ್ತು 2029 ಲೋಕಸಭಾ ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಪೂರ್ಣ ಸಮಯವನ್ನು ಮೀಸಲಿಡಲು ಬಯಸುವುದಾಗಿ ಅವರು ಹೇಳಿದ್ದಾರೆ. ಮಹಾರಾಷ್ಟದ ರತ್ನಗಿರಿಯಲ್ಲಿ ಇಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ ಗಮನಾರ್ಹವಾಗಿ ವರ್ಧಿಸಲಿದೆ. ಈ ಹೆಲಿಕಾಪ್ಟರ್ ಅತ್ಯಾಧುನಿಕ ರಡಾರ್ ಹೊಂದಿದ್ದು ಅದರ ಎಲೆಕ್ಟ್ರೋ ಆಪ್ಟಿಕಲ್ ಪಾಡ್ ಮತ್ತು ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆಯ ಮೂಲಕ ದೀರ್ಘ ಶ್ರೇಣಿಯ ಚಿತ್ರ ಸೆರೆಹಿಡಿಯುವಿಕೆ ಮತ್ತು ಗುರುತು ಪತ್ತೆ ಹಚ್ಚುವಿಕೆ ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ದಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ

0: ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014ರಲ್ಲಿ 873.3 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಭಾರತೀಯ ನೌಕಾಪಡೆ ಮತ್ತು ಸೈಪ್ರಸ್ ನೌಕಾಪಡೆ ನಡುವೆ ಪರಸ್ಪರ ಸಹಕಾರ ನಿಟ್ಟನಲ್ಲಿ ಸೈಪ್ರಸ್ನ ಮಾರಿ ನೌಕಾ ನೆಲೆಯಲ್ಲಿಂದು ಮಾತುಕತೆ ನಡೆಯಿತು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಭಾರತೀಯ ರಕ್ಷಣಾ ನಿಯೋಗ ಮತ್ತು ಸೈಪ್ರಸ್ ನೌಕಾ ಕಮಾಂಡ್ನ ಕಮಾಂಡರ್ ನಿಕೋಲಾಸ್ ಲುಕಾ ನೇತೃತ್ವದ ನಿಯೋಗಗಳ ನಡುವೆ ಚರ್ಚೆ ನಡೆಯಿತು. ಉಭಯ ದೇಶಗಳ ನೌಕಾಪಡೆಗಳ ನಡುವೆ ಮಾಹಿತಿ ವಿನಿಮಯ, ಕಡಲ ಭದ್ರತೆ, ಶೋಧ ಮತ್ತು ರಕ್ಷಣಾ ಸಮನ್ವಯ, ಜಂಟಿ ತರಬೇತಿ ಸೇರಿದಂತೆ ಪರಸ್ಪರ ಸಹಕಾರ ಬಲಪಡಿಸಲು ಎರಡೂ ಕಡೆಯವರು ಒಪ್ಪಿಕೊಂಡರು. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ, ಅಪಹರಣ, ಹತ್ಯೆಗಳು ಮತ್ತು ಮಿಲಿಟರಿ ಆಕ್ರಮಣದ ವಿರುದ್ದ ಜರ್ಮನಿಯ ಹ್ಯಾನೋವರ್ನಲ್ಲಿ ಬಲೂಚಿಸ್ತಾನ ರಾಷ್ಟೀಯ ಚಳುವಳಿ ಸಂಘಟನೆ ಪ್ರತಿಭಟನಾ ರ್ಯಾಲಿ ನಡೆಸಿತು. ಸ್ವತಂತ್ರ ತನಿಖೆ ಖಚಿತಪಡಿಸಿಕೊಳ್ಳಲು, ಹೊಣೆಗಾರರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲು ಮತ್ತು ಬಲೂಚ್ ರಾಷ್ಟದ ಸ್ವಾಯತ್ತ ಹಕ್ಕನ್ನು ಎತ್ತಿಹಿಡಿಯಲು ಅಂತಾರಾಷ್ಟೀಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಅಂತಾರಾಷ್ಟೀಯ ಸಮುದಾಯವನ್ನು ಒತ್ತಾಯಿಸಿದರು. ಬಲೂಚ್ ಪ್ರಾಂತ್ಯದಲ್ಲಿ ಮಿಲಿಟರಿ ವೈಮಾನಿಕ ದಾಳಿಗಳು ಮತ್ತು ಡ್ರೋನ್ ದಾಳಿಗಳಿಂದ ಉಂಟಾದ ಸಾವು ನೋವು ಸೇರಿದಂತೆ ನಾಗರಿಕ ಸಾವುಗಳ ಬಗ್ಗೆ ಸ್ವತಂತ್ರ ತನಿಖೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. 2027ರಲ್ಲಿ ಭಾರತ ಜಿಡಿಪಿ ಬೆಳವಣಿಗೆ ಶೇಕಡಾ 7ಕ್ಕೆ ಏರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿ ಪ್ರಕಟಿಸಿರುವ ವರದಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾಗತಿಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿವೆ ಮತ್ತು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. ಇಂಧನ ಮತ್ತು ಆಹಾರ ಬೆಲೆಗಳ ಏರಿಕೆ ಹಾಗೂ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯ ನಡುವೆ ಜಾಗತಿಕ ಆರ್ಥಿಕತೆ ಹೆಚ್ಚು ದುರ್ಬಲಗೊಳ್ಳುತ್ತಿದೆ ಎಂಬ ಐಎಂಎಫ್ ಎಚ್ಚರಿಕೆಯ ಹೊರತಾಗಿಯೂ ಭಾರತದ ಬೆಳವಣಿಗೆ ಆಶಾದಾಯಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ, ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಬೆಂಗಳೂರು.
2: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45:22. ಚಿತ್ರಗೀತೆಗಳು. ಆರಂಭದಲ್ಲಿ ಕಾರ್ತಿಕ್ ಹಾಗೂ ಬೆನ್ನಿಯವರ ಧ್ವನಿಯಲ್ಲಿ ಲವ್ಗುರು ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಗುರುಕಿರಣ್ ಹಾಗೂ ಸೌಮ್ಯ ಅವರ ಧ್ವನಿಯಲ್ಲಿ ತುಂಟಾಟ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಸಂಜಿತ್ ಹೆಗಡೆ ಹಾಗೂ ದೀಕ್ಷಾ ರಾಮಕೃಷ್ಣ ಅವರ ಧ್ವನಿಯಲ್ಲಿ ಚಮಕ್ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅಭಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ರಾಜೇಶ್ ಅವರ ಧ್ವನಿಯಲ್ಲಿ ಲವ್ ಸ್ಟೋರಿ ಚಿತ್ರದ ಗೀತೆ.

ಇದುವರೆಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ರೋಮಿಯೋ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ತ್ರಿಬಲಾರ್ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಹೋಮಿನಿಸ್ಟರ್ ಚಿತ್ರದ ಗೀತೆಯನ್ನು ಹೇಳ್ತಾ ಇದ್ರಿ. ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೋಟಿಗೊಬ್ಬ 2 ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯದಾಗಿ ಗುರುಕಿರಣ್ ಅವರ ಧ್ವನಿಯಲ್ಲಿ ಕೇಳಿ ಎ ಸೆಕೆಂಡ್ ಹ್ಯಾಂಡ್ ಲವರ್ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:30:30. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಮುಕೇಶ್ವರ ಧ್ವನಿಯಲ್ಲಿ ಆನಂದ ಚಿತ್ರದ ಗೀತೆ. ಸಂಗೀತ ಸಲೀಲ್ ಚೌಧರಿ ಹಾಗೂ ಸಾಹಿತ್ಯ ಯೋಗೇಶ್ ಅವರದ್ದು.

ಇದುವರೆಗೆ ಉಷಾ ಉತ್ತಪ್ ಹಾಗೂ ರೇಖಾ ಭಾರದ್ವಾಜ್ ಅವರ ಧ್ವನಿಯಲ್ಲಿ ಸಾತ್ ಖೂನ್ ಮಾಫ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರೆ. ಕೊನೆಯದಾಗಿ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ನೀಲ್ಕಮಲ್ ಚಿತ್ರದ ಗೀತೆ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. ನಂತರ ಸರಿಯಾಗಿ 9:00 ನ್ಯೂಸ್ @9 ಪ್ರಸಾರವಾಗುವುದು.

ಇನ್ನೀಗ ಕೇಳಿ ಜೊನ್ನ ಹೊಳೆ ನೀನಾಗಿ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ್ ಭಟ್ ಅವರು ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ.

0: धान्य कृषि योजना पर चर्चा, इसमें भाग ले रहे थे वरिष्ठ पत्रकार एसपी सिंह और आकाशवाणी संवाददाता निखिल कुमार। ये कार्यक्रम आकाशवाणी के समाचार सेवा प्रभाग द्वारा प्रस्तुत किया गया। इसे आप हमारे मोबाइल ऐप न्यूज ऑन AIR और यूट्यूब चैनल न्यूज ऑन AIR ऑफिशियल पर भी सुन सकते हैं।
1: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ರೂಪಕುಲ MSGN ಲಾವಣ್ಯ ಅವರಿಂದ ಹಾಡುಗಾರಿಕೆ. ಪಕ್ಕವಾದದಲ್ಲಿ ವಯಲಿನ್ ನುಡಿಸುವವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸುವವರು RNarasimhan. ಮೊದಲಿಗೆ ಕೇಳಿ ಪರಲೋಕ ಭಯಮು, ಮಂದಾರಿ ರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಒಂದು ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂ ಎಸ್ ಜಿ ಎನ್ ಲಾವಣ್ಯ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಭಜನ ಪರುಳ ಕೇಲ. ಇದು ಸುರಟಿರಾಗ ರೂಪಕ ತಾಳದಲ್ಲಿರುವ ತ್ಯಾಗರಾಜರದೇ ಇನ್ನೊಂದು ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ MSGN ಲಾವಣ್ಯ ಅವರಿಂದ ಹಾಡುಗಾರಿಕೆಯನ್ನು ಕೇಳಿದರೆ, ಇವರಿಗೆ ಪಕ್ಕವಾದದಲ್ಲಿ ವೈಲಿನ್ ನುಡಿಸಿದವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗೆಳೆಯ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ಜಯಂತ್ ಕಾಯ್ಕಣಿ ಬರೆದಿರುವ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ.

ಸಂದೀಪ್ ನಾರಾಯಣ್ ಹಾಗೂ ಮಂಗಳ ರವಿ ಅವರ ಯುಗಲ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂತು. ವಿ ಮನೋಹರ್ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದರು. ಕನ್ನಡದ ಗೀತೆಗಳನ್ನು ಕೇಳಿದ ಮೇಲೆ ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇದೀಗ ಹಿಂದಿ ಗೀತೆಗಳನ್ನು ಕೇಳುವಂತಹ ಸರದಿ. ರಾಜಾಕೋ ರಾಣಿ ಸೆ ಪ್ಯಾರ್ ಹೋ ಗಯಾ ಇದು ಚಿತ್ರದ ಹೆಸರು. ಅಭಿಜಿತ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಜಾವೇದ್ ಅಖ್ತರ್ ಬರೆದಿರುವಂತಹ ಗೀತೆ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ.

ಇನ್ನೀಗ ಕೇಳಿ ಹಿಮೇಶ್ ರೇಷ್ಮಿಯಾ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಲ ಧ್ವನಿಗಳಲ್ಲಿ ರೇಡಿಯೋ ಲವ್ ಆನ್ ಏರ್. ಈ ಚಿತ್ರದಿಂದ ಆಯ್ದ ಒಂದು ಗೀತೆ, ಸುಬ್ರಾತ್ ಸಿನ್ಹಾ ಬರೆದಿರುವ ಗೀತೆಗೆ ಹಿಮೇಶ್ ರೇಷ್ಮಿಯಾ ಅವರದೇ

ಶಿಕಾರಿ ಚಿತ್ರದ ಗೀತೆಯನ್ನು ಕೇಳಿ ವಿನೋದ್ ರಾಥೋಡ್, ಅಲ್ಕಾ ಯಾಜ್ಞಿಕ್ ಅವರ ಯುಗಲ ಧ್ವನಿಗಳಲ್ಲಿ ಸಮೀರ್ ಬರೆದಿರುವ ಗೀತೆಗೆ ಆದೇಶ್ ಶ್ರೀವಾತ್ಸವ್ ಅವರ ಸಂಗೀತ.